ಮನಸ್ಮಿ ವೃಣುತಂ ಪರಮೀಪ್ಸಿತಂ ಇತ್ಯುಕ್ತವಂತೌ ತೌ ಮೂಢೌ ಗರ್ವೇಣ ಶ್ರೀಪತಿಂ ಧುರಿ ಯುಷ್ಮದ್ವರಂ ನ ನಂದಾವಹಾ ತ್ವಂ ವೃಣೇಷ್ವೇಪ್ಸಿತಂ ವರಂ ಇತ್ಯುಕ್ತ

ಆಶ್ಚರ್ಯೋ ವರಪತಿರ್ವಜ್ರೀ ವಜ್ರೇಶವಂದಿತಃ ವಂಶುಳೋ ವಂಚಕಹರೋ ವಶೀವಶ್ಯಾದಿದಾಯಕಃ ತೇತಿ ವರ್ಣಾತ್ಮಕಸ್ತೈತ್ಯಕ್ಷರಾತ್ಮಸು ಸಮ್ಯಕಃ ತೇತ್ಯರ್ಣಶ್ರವಣಪ್ರೇತಸ್ತೇತ್ಯಕ್ಷರಸಮಾಶ್ರಿತಃ ತೇತೇತ್ಯಕ್ಷರಸಂಯುಕ್ತಸ್ತೇತ್ಯಕ್ಷರಮನುಪ್ರಿಯಃ ಸತ್ತಾರ್ಣಮಂತ್ರಸ್ಥಸ್ತೇತಿ ವರ್ಣಾಂತಸಂಸ್ಥಿತಃ ತೇತಿ ಮಂತ್ರನತಾರಂಭಸ್ತೇತಿ ಮಂತ್ರಾಗ್ರಸಂಶ್ರಜಃ ತೇ ದಿವ್ಯಶಬ್ದಸಂಕ್ಲುಪ್ತಸ್ತೇತಿ ಶಬ್ದಾಂತರಾತ್ಮಕಃ ತೇಷು ತೇಷು ಚ ಕಾಲಜ್ಞಸ್ತೇಷು ತೇಷು ಫಲಪ್ರದಃ ತೇಷು ತೇಷು ಗುಣಾನಂದಸ್ತೇಷು ತೇಷು ಸ್ತವಾಂಕಿತಃ ತೇಷು ತೇಷು ಮನೋಭಿಜ್ಞಸ್ತೇಷು ತೇಷು ವರಾಧಿಕಃ ತೇಷು ತೇಷು ಸುಪುಣ್ಯಜ್ಞಸ್ತೇಷು ತೇಷು ಸ್ವಧರ್ಮದಃ ತೈಲಪ್ರಿಯಸ್ತೈಲದೀಪಪ್ರಿಯಸ್ತೈಲಾಂಗಮಜ್ಜನಃ ತೈಲಾಭಿಡಿಕ್ಕಸ್ತೈಲಾನ್ನಸುಪ್ರಿಯಸ್ತೈಲಶೋಭನಃ ತೈಲಾಜ್ಯಪಾನಸಂತುಷ್ಟಸ್ತೈಲವಾಸಸ್ತಿಲಾನ್ನಭುಕ್ ತೈರೋಭಾವಾನುಗೃಹೇಶಸ್ತೈರೋಭಾವಗುಣಾತ್ಮಕಃ ತೋರಣಾಲಂಕೃತಾನಂದಸ್ತೋರಣಾಂಕಿತಮಂದಿರಃ ತೋರಣದ್ವಾರಚತುರಸ್ತೋಮರಾಜ್ಯಾಯುಧಾನ್ವಿತಃ ಸ್ತೋತಾದ್ರೀಶಾದಿಸಂಸ್ತುತ್ಯಸ್ತೌರಸೂಕ್ಷ್ಮಾಂತರಾತ್ಮಕಃ ತೌಷ್ಣೇಸ್ತುತಿಜ್ಞಸ್ತೌಷ್ಣೇವಸ್ತವಶ್ರಾವಮನೋಹರಃ ತೌಣೀರಪುಷ್ಪವಿಶಿಖಸಂಧಾನಮದನಾಂತಕಃ ತಂಭದಧ್ಯಾನಸುಲಭಸ್ತಂಪದಾಧ್ಯಾನದುರ್ಲಭಃ ತತ್ವಾರ್ಥಸ್ತತ್

ದಳಪದ್ಮಾಸನಾರೂಢ ದಳತ್ರಯತರು ಸ್ಥಿತಃ ದಳತ್ರಯ ಶ್ರೀ ವೃಕ್ಷಾಗ್ರ್ಯೋ ದಳಬಿಲ್ವಾರ್ಚನ ಪ್ರಿಯಃ ದಳದೂರ್ವಾಧರೋ ದಾರ್ಢ್ಯೋ ದಜಾಹೃದಯ ಮಂದಿರಃ ದಹನೋದ್ಭಾಸಿ ಫಾಲಾಕ್ಷೋ ದಹನ ತ್ರಿಪುರಂತಕಃ ದಜಾಂದೋಳಿತ ಪೂರ್ಣಾಕ್ಷೋ

ನಾನಾನರಕ ಸಂಮಗ್ನ ಸಮುದ್ಧರಣ ಪಂಡಿತ ನಾದಿಯಾಂತಾಕ್ಷರಮನುರ್ನಾದಿ ಪಂಚಾಕ್ಷರಾತ್ಮಕ ನಮಕೈಶ್ಚಮಕೈಶ್ಚುತ್ಯೋ ನಾದ್ಯಂತೋ ನಯನತ್ರಜ ನತೃಪ್ತೋ ನಿತ್ಯ ಸಂತೃಪ್ತ ನಾನಾಕಾರಣಯದ್ಯುತಿ ಮೂರ್ತೋ ಮೂರ್ತೀಶ್ವರೋ ಮೂರ್ತಿ ಮೂರ್ತಿ ಸಾದಾಖ್ಯಕಾರಣ ಮೂರ್ತಿಮೂಲಾತ್ಮಕೋ ಮೂರ್ತಿಭೇದೋ ಮೂರ್ತಿದ್ವಯಾತ್ಮಕ ಮೂರ್ತಿತ್ರಯೋ ಮೂರ್ತಿವರೋ ಮೂರ್ತಿ ಪಂಚಸ್ವರೂಪಧೃತಿ ಮೂರ್ತಿಷಟ್ಕೋ ಮೂರ್ತ್ಯಷ್ಟಾತ್ಮ ಮೂರ್ತ್ಯಭಿನ್ನವಿನಾಯಕ ಮೂರ್ತಿದ್ವಿಪಂಚಕತನುರ್ಮೂರ್ತ್ಯೇಕಾದಶಕಾತ್ಮಕ ಮೂರ್ತಿದ್ವಾದಶ ಪೂರೀಶೋ ಮೂರ್ತಮೂರ್ತಾಂತರಾತ್ಮಕ ಮೂರ್ತಿತ್ರಯೋದಶೀ ಪೂಜ್ಯೋ ಮೂರ್ತಿ ಪಂಚದಶೀ ಮನುಃ ಮೂರ್ತಮೂರ್ತದ್ವಿಭೇದಶ್ಚ ಮೂರ್ತಿ ಷೋಡಶ ನಾಮಧೃತಿ ಮೂರ್ತ್ಯಾತ್ಮ ಪಂಚವಿಂಶಾಂಕೋ ಮೂರ್ತಿ ಷಟ್ವಿಂಶದುಜ್ವಲ ಮೂರ್ತ್ಯಷ್ಟಾಷ್ಟಕ ರೂಪೀ ಚ ಮೂರ್ತಿರುದ್ರಶತಾಗ್ರಗಃ ಮೂರ್ತಿ ಸಹಸ್ರ ರುದ್ರೇಶೋ ಮೂರ್ತಿ ಕೋಟ್ಯಧಿಕ.

ಚೈಕತತ್ವಾರ್ಥಾಂಕಿತಪುಸ್ತಕಃ ಏಷಣಾತ್ರಯದೋಷಘ್ನಶ್ಚೈಕತಾರಕಮಧ್ಯಗಃ ಏಕದಂತಪ್ರಿಯಶ್ಚೈಕಾನಂದಮೋಕ್ಷಸುಖಪ್ರದಃ ಏಕಾಸ್ಯಶ್ಚೈಕಸಂತುಷ್ಟಗೇಲಾದಿವಸುಸುಪ್ರಿಯಃ ಏಕೇಶ್ವರಶ್ಚೈಕವೀರಏಕಜ್ಯೋತಿಸ್ತಥೈಕಧೀಃ ಏಕಾಗ್ರಗಣ್ಯಶ್ಚೈಕಾಮ್ರಏಕಪಾದ್ಯೇಕಸಿದ್ಧಿತಃ ಏಕಾನೇಕಶ್ಚೈಕರಸಏಕಾಂಗೀಚೈಕಸುಂದರಃ ಏಕದಂತಶ್ಚೈಕಶಕ್ತಿರೇಕ

ಏಕಧೀರಶ್ಚೈಕಶೂರಶ್ಚೈಕ ವಿದ್ಯೇಕ ನಿಶ್ಚಲ ಏಕನಿತ್ಯಶ್ಚೈಕ ದೃಢಶ್ಚೈಕ ಸತ್ಯಸ್ತಥೈಕಜಃ ಏಕಾಧಿಪತ್ಯ ವರದಶ್ಚೈಕ

ಹಂಸಬೀಜೋಹಂಕೃತಿರ್ಹರಿಃ ಹತ್ಯಾದಿಪಾಪಸಂಭರ್ತಾ ಹಯೇಭಿಷಿಪಿಕಾ ಪ್ರದಃ ಹರ್ಮ್ಯೇಷೋ ಹರ್ಮ್ಯಕೂಟಸ್ಥೋ ಹರ್ಮ್ಯ ಗೋಪುರಮಂದಿರಃ ಹಾಹೇದಿ ಶಬ್ದಶಮನೋ ಹಾಸ್ಯಶೋಭಿ ಮುಖಾಂ

ಸ್ವಯಂ ಚಿರಂಜೀವಿನಮುಪಸಮೇತ್ಯ ಪಪ್ರಚ್ಛು ಕೇನ ತ್ವಂ ಚಿರಂಜೀವಸಿ ಕೇನ ವಾನಂದಮನುಭವಸೀತಿ ಪರಮರಹಸ್ಯ ಶಿವತತ್ವಜ್ಞಾನೇನೇತಿ ಸಹೋವಾಚ ಕಿಂ ತತ್ ಪರಮರಹಸ್ಯ ಶಿವತತ್ವ

ಸಮಾಪ್ಯ ತುತೋಷಚಿತ್ತೇ ವಾಂಛಿತಾರ್ಥಾಂಶ ಲಬ್ಧ ಸೋಸ್ಯೋಪಾಸಕೋ ಭವತಿ ಯೈಮಾಂ ಪರಮರಹಸ್ಯ ಶಿವತತ್ವಜ್ಞಾನ ವಿದ್ಯಾಮಧೀತೆ ಸರ್ವ ಪಾಪೇಭ್ಯೋ ಮುಕ್ತೋ ಭವತಿ ಏವಂ ವೇದ ಸ ಕೈವಲ್ಯಮನುಭವತಿ ಇತ್ಯುಪನಿಷತಿ ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತ

ಪ್ರಾಪ್ಯತರಂ ಮಹತಿ ಗೋಪಿತಂ ಸರ್ವತಂತ್ರೇಷು ಸಾರಾತ್ ಸಾರತರಂ ಪರಂ ಕಥ್ಯತೆ ದೇವದೇವೇಶಿ ಸಾವಧಾನೇನ ತಚ್ಛೃಣು ತ್ರೈಲೋಕ್ಯಮೋಹನಂ ನಾಮ ಕವಚಂ ಮಂತ್ರವಿಗ್ರಹಂ ಸರ್ವಮಂತ್ರಮಯಂ ದಿವ್ಯೇ ಶೈವಶಕ್ತಸಮನ್ವಿತಂ ಕವಚಂ ಶುಭದಂ ಭದ್ರೇ ದಕ್ಷಿಣಾಮೂರ್ತಿಶರ್ಮಣಃ ಶಿವಸ್ಯ ಕವಚಸ್ಯಾಸ್ಯ ಚತುರ್ಮುಖಋಷಿಸ್ಮೃತಃ ಗಾಯತ್ರಂ ಛಂದ ಆದಿಷ್ಟಂ ದೇವತಾ ದಕ್ಷಿಣಾಮುಖಃ ಶ್ರೀಮೇಧಾ ದಕ್ಷಿಣಾಮೂರ್ತಿ ರೂಪಶ್ರೀಪರಶಂಕರಃ ನಮೋ ಬೀಜಂ ತಥಾ ಸ್ವಾಹಾ ಶಕ್ತಿರತ್ರ

ಸದಾವತು ಶ್ರೀಶುದ್ಧದಕ್ಷಿಣಾಮೂರ್ತಿ ಊರ್ಧ್ವಭಾಗೇ ಸದಾವತು ಶ್ರೀದಿವ್ಯದಕ್ಷಿಣಾಮೂರ್ತಿ ವಿದಿಗ್ಭಾಗೇ ಸದಾವತು ದಿವಿ ಭೂಮೌ ಚ ಪಾತಾಳೆ ಗಹ್ವರೆ ಭೀಷಣೇ ವನೆ ಸರ್ವಕಾರ್ಯೇ ಸರ್ವದೇಶೇ ಶರಭಸ್ಸರ್ವದಾವತು ಬ್ರಾಹ್ಮ್ಯಾದಿ ಮಾತರಃ ಪಾಂತು ವಿದಿಗ್ಭಾಗೇ ಚ ಸರ್ವದಾ ಅಸಿತಾಂಗಾದ್ಯಷ್ಟಭೈರವೋ ರಕ್ಷಂತ್ವಖಿಲ ದಿಕ್ಷು ಚ ಇಂದ್ರೋ ಮೇವ್ಯಾತ್ ಪುರೋ ಭಾಗೇ ವಜ್ರಯುಕ್ತೋ ಮರಪ್ರಿಯಃ ಆಗ್ನೇಯ್ಯಾಂ ಮೇ ಸದಾ ವನ್ನಿಃ ಶಕ್ತಿ

ಮಿಧದೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಕ್ಷೀಣ ಗುಣಗಣ್ಯಾಯ ದಕ್ಷಿಣಾಯ ಜಗದ್ಭೃತೌ ರಕ್ಷಾಯ ಸರ್ವಗುರವೇ.

ಸುಶೋಭಿತಂ ಸೂರ್ಯಕೋಟಿ ಪ್ರತಿಕಾಶಂ ಚಂದ್ರಕೋಟಿ ಸುಶೀತಲಂ ಮಾಣಿಕ್ಯ ವಜ್ರವೈಢೂರ್ಯ ಮುಕ್ತಾಹಾರೈರ್ವಿಭೂಷಿತಂ ಮಾಹೇಂದ್ರ ನೀಲಚಂದ್ರಾಭಯ ಮಣಿತೋರಣ ಸಂಸ್ಥಿತಂ ಶ್ವೇತಕ್ಷತ್ರೈಶ್ಚ ವಿವಿಧೈಶ್ಚಾಮರೈಶ್ಚಾಭಿಶೋಭಿತಂ ತಸ್ಮಿನ್ ಸಿಂಹಾಸನೆ ವ್ಯಾಖ್ಯಾಪೀಠೇ ತ್ವಾಸೀನಮೀಶ್ವರಂ ದಕ್ಷಿಣಾಭಿಮುಖಂ ದೇವಂ ವಟಚ್ಛಾಯಾನಿವಾಸಿನಂ ದಕ್ಷಜಾನೋಪರಿನ್ಯಸ್ತ ವಾಮಪಾದಂ ಚತುರ್ಭುಜಂ ಸ್ಫಾಟಿಕೀಮಕ್ಷಮಾಲಾಂಚ ಜ್ಞಾನಮುದ್ರಾಂಚ ಪುಸ್ತಕಂ ಹುತಾಶನಂಚ ಹಸ್ತೇನ ದಧಾನಂ ಸ್ಫಟಿಕೋಪಮಂ ನೀಲಕಂಠಂ ತ್ರಿನೇತ್ರಂಚ ಜಟಾಮಕುಟಧಾರಿಣಂ ಗಂಗಾಧರಂ ಚಂದ್ರಚೂಡಂ ಪಾರ್ಶ್ವಸ್ಥಿತಮಹಾವೃಷಂ ಶುದ್ಧಸ್ಫಟಿಕಮಾಲಾಢ್ಯಂ ಶುಕ್ಲಯಜ್ಞೋಪವೀತಿನಂ ಶುಕ್ಲಮಾಲ್ಯೈಶ್ಚ ವಿವಿಧೈಃ ಶುಕ್ಲಗಂಧೈರಲಂಕೃತಂ ದೇವಂ ಪ್ರಸನ್ನವದನಂ ಫಣಿಕುಂಡಲಮಂಡಿತಂ ಗ್ರೈವೇಯೈರಂಗುಳೀಯೈಶ್ಚ ಕಟಕಾದ್ಯೈ ಸುಶೋಭಿತಂ ಮುಕ್ತಾತೇಯೂರಹಾರೈಶ್ಚ ಕಿಂಗಿಣೀಭಿರಲಂಕೃತಂ ವ್ಯಾಘ್ರಚರ್ಮಾಂಬರಧರಂ ವಿದ್ಯಾದಾನ

0: சதாசிவாய. யூஆர் லிஸ்னிங் டு சைவம் .org ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் .org. ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் .org, யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் சேரமான் பெருமாள் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்யோ நமக. எல்ல மகனியர்களுக்கும் நன் நமஸ்காரங்களோ. இந்த வீடியோ ஈ ஸ்லோகதிந்த பிராரம்பம் மாட்டா இதனே. யதா கரஹ சந்தன தா பாரவாஹி பாரஸ்ய வேத்தா நது சந்தனஸ்ய. அந்தரே ஈ ஸ்லோகத அர்த்த ஹீக, ಕತ್ತೆ ಎನ್ನುವುದು ಭಾರ ಹೊರಕ್ಕೆ ಇರುವಂಥ ಪ್ರಾಣಿ, ಅದನ್ನು ಇಂಗ್ಲೀಷ್ನಲ್ಲಿ ಬೀಸ್ಟ್ ಆಫ್ ಬರ್ಡನ್ ಅಂತ ಕರೀತಾರೆ. ಅದರ ಕೆಲಸ ಭಾರ ಹೊರೋದಷ್ಟೇ. ಅದು ಏನನ್ನು ಹೊರತೋ ಅದಕ್ಕೇನು ಅದಕ್ಕೆ ಪಾಪ ಅರಿವಿರಲ್ಲ, ಭಾರ ಮಾತ್ರ ಅದಕ್ಕೆ ಅನುಭವವಾಗುತ್ತೆ. ಅದರ ಮೇಲೆ ಚಂದನದ ಕೊರಡುಗಳನ್ನು ಇಟ್ಟು ಭಾರ ಹೊರಿಸಿದರೆ ಅದಕ್ಕೇನು ಅರ್ಥವಾಗುತ್ತೆ, ಬರೀ ಭಾರ ಮಾತ್ರ ಗೊತ್ತಾಗುತ್ತೆ ವಿನಃ ಆ ಚಂದನದ ಒಂದು ವಾಸನೆಯಾಗಲಿ ಅದರ ಒಳ್ಳೆಯ ಗುಣಗಳಾಗಲಿ ಅದಕ್ಕೆ ಅರಿವಾಗುವುದಿಲ್ಲ, ಬರೀ ಭಾರ ಮಾತ್ರ ಅರ್ಥವಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲೊಂದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶ್ಲೋಕ ಇದೆ. ಚತುರ್ವೇದಿ ಅಪಿ ಯೋ ವಿಪ್ರಹ ಸೂಕ್ಷ್ಮಂ ಬ್ರಹ್ಮ ನ ವಿಂದತೆ ವೇದ ಭಾರ ಭರಾತ್ ಕ್ರಾಂತ ಸ ವೈ ಬ್ರಾಹ್ಮಣ ಗರ್ಧಮಃ. ಹೀಗೆ ಹೇಳಿದೆ. ಅಂದರೆ ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದಂತಹ ಒಬ್ಬ ಬ್ರಾಹ್ಮಣನು ಪರಮೇಶ್ವರನನ್ನು ಅರಿತುಕೊಳ್ಳದೆ ಹೋದರೆ ಅದು ಯಾವುದಕ್ಕೆ ಸಮ ಅಂತಂದರೆ, ಅವನು ಆ ಗ್ರಂಥಗಳನ್ನು ಭಾರ ಹೊತ್ತಾಗಿ ಹೊತ್ತಿದ್ದಾನೆ ವಿನಃ ಅದರಿಂದ ಪ್ರಯೋಜನ ಪಡೆಯಲಿಲ್ಲ. ಆದ್ದರಿಂದ ಆ ಬ್ರಾಹ್ಮಣ ಈ ಕತ್ತೆಗೆ ಸಮಾನ ಅಂತ ಹೇಳ್ತಾ ಇದೆ. ಅಂದರೆ ಎಷ್ಟು ವೇದಗಳನ್ನು ಓದಿದರೂ ಕೂಡ ಭಗವಂತನನ್ನು ಪರಮಾತ್ಮನನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ, ಅದೇ ಎಲ್ಲ ವಿದ್ಯೆಗಳ ಒಂದು ಗುರಿಯಾಗಿರಬೇಕು. ಅಷ್ಟು ವೇದಗಳನ್ನು ತಿಳಿದು ಕಲಿತು ಕೂಡ ಇದನ್ನು ಮಾಡದೆ ಹೋದರೆ ಭಾರವನ್ನು ಹೊತ್ತ ಕತ್ತೆಯಂತೆಯೇ ಈ ಬ್ರಾಹ್ಮಣನು ಕೂಡ ಗ್ರಂಥಗಳ ಹೊರೆಯನ್ನು ಇವನು ಹೊತ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಪ್ರಯೋಜನವಿಲ್ಲದ ಒಂದು ಇವನು ಮಾಡಿದಂಥ ವಿದ್ಯಾಭ್ಯಾಸ ಅಂತ. ಈಗ ನಮ್ಮ ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರೆಸ್ತಾ ಅದರ ಜೊತೆಗೆ ಇನ್ನೊಬ್ಬರು ನಾಯನಾರವರು ಸಂಬಂಧಪಡ್ತಾರೆ. ಅವರ ಹೆಸರು ಚೇರಮಾನ್ ಪೆರುಮಾಳ್ ನಾಯನಾರ್ ಎನ್ನುವ ಮಹನೀಯರು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ, ಕಾರ್ಕೊಂಡ ಕೊಡೈ ಕಳರಿತ್ತರಿ ವಾರ್ಕುಂ ಅಡಿಯೇನು ಅಂತ ಹೇಳಿದ್ದಾರೆ. ನಿಜಗುಣ ಶ್ರೀಯೋಗಿಯವರು ಬೇಡದೈದರು ನಂಬಿಕೇಳಿ ಕೈಲಾಸಕ್ಕೆ ದಾಳಿಯಿಟ್ಟ ಅತುಳ ಬಲ ಚೇರಮನ ಚರಣ ಧೂಳಿಗದ ಬಂಟ ನೆನೆಸುವನು ಅಂತ ನಿಜಗುಣ ಶಿವಯೋಗಿಗಳವರು ಹೇಳಿದ್ದಾರೆ. ಹರಿಹರ ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಸಿಕ್ಕಲಿಲ್ಲ. ಇವಾಗ ಈ ಚೇರಮಾನ್ ಪೆರುಮಾಳ್ ನಾಯನಾರವರ ಚರಿತ್ರೆಯನ್ನು ಹೇಳ್ತಿದ್ದೀನಿ. ಇವರು ಕೇರಳ ದೇಶಕ್ಕೆ ಸೇರಿದವರು. ಕೇರಳ ಅಂದರೆ ಬೆಟ್ಟ ಪ್ರದೇಶವೇ. ಅಲ್ಲಿಯ ರಾಜಧಾನಿ, ಆ ಮಲೆನಾಡಿನ ರಾಜಧಾನಿ ಕೊಡುಂಕೋಲೂರ್ ಅಂತ, ಅಲ್ಲಿಯವರು ಇವರು. ಇವರದು ರಾಜವಂಶ ಕೋತಯಾರ ರಾಜವಂಶ ಅಂತ. ಇವರ ವಂಶಕ್ಕೆ ಉದಯಾನ್ ಅಂತ ಕೂಡ ಇದೆ, ಉದಯಾನ್ ವಂಶ ಅಂತೂ ಹೇಳ್ತಾರೆ. ಚೇರಮಾನ್ ಎಂಬುದು ಕೂಡ ಇವರ ವಂಶದ ಹೆಸರೇ. ಇವರಿಗೆ ಪೆರುಮಾಳನ್ನು ಬಿರುದು ಹೆಸರು ಯಾಕೆ ಬಂದಿದೆ ಅಂದರೆ, ಇವರು ಪಟ್ಟಾಭಿಷೇಕ ರಾಜನಾಗಿ ಪಟ್ಟಾಭಿಷೇಕವಾದ ನಂತರ ಇವರಿಗೆ ಈ ಪೆರುಮಾಳ್ ಅನ್ನೋ ಹೆಸರು ಬಂದಿದೆ. ಇವರದು ಮೊದಲು ಇದ್ದ ಹೆಸರು ಏನು ಅಂತಂದರೆ ಪೆರುಮ್ಮ ಕೋತಯನ್ ಅಂತ ಹೇಳಿದೆ. ಇವರು ಪರಮಶಿವ ಭಕ್ತರು, ಚಿಕ್ಕ ವಯಸ್ಸಿನಿಂದಲೇ ಭಕ್ತಿ ಭಕ್ತಿ ಭಕ್ತಿ ಬೆಳೀತಾ ಬೆಳೀತಾ ಇವರಿಗೆ ವಯಸ್ಸಾಗ್ತಾ ಆಗ್ತಾ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಶಿವಭಕ್ತಿಯನ್ನು ಕೂಡ ವೃದ್ಧಿಯೇ ಆಗ್ತಾ ಇತ್ತು. ಯಾವ ಪ್ರಾಪಂಚಿಕ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲ, ವೈರಾಗ್ಯ ಬೇಡಪ್ಪ, ರಾಜ ಬೇಡ, ರಾಜ್ಯ ಬೇಡ, ಯಾವುದು ಬೇಡ ಅನ್ನೋ ಒಂದು ವಿರಕ್ತಿ ಇವರು ಹುಟ್ಟಿರೋದೇ ರಾಜವಂಶದಲ್ಲಿ ರಾಜರಾಗಬೇಕು, ಆದರೆ ರಾಜ್ಯ ಬೇಡ, ಶಿವಭಕ್ತಿ ಮಾಡಿದ್ರೆ ಸಾಕು ಅಂತ ಹೇಳಿ ಏನು ಮಾಡಿಬಿಟ್ರು, ರಾಜ್ಯ ತಗೊಳ್ಳೇ ಇಲ್ಲ, ರಾಜ್ಯಭಾರ ತಗೊಳ್ಳೇ ಇಲ್ಲ. ತಿರು ಆಂಚೆ ಕಲಂ ಅನ್ನೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಶಿವನ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾವ ಥರ ಮಾಡಿದ್ರು ಅಂತಂದರೆ, ಕೊಳದಿಂದ ನೀರು ತರೋದು, ಮತ್ತು ಅಲ್ಲಿ ನಂದನವನದಿಂದ ಹೂವುಗಳನ್ನು ಆರಿಸಿ ತಂದು ಅದನ್ನು ಹೂಮಾಲೆಯಾಗಿ ಕಟ್ಟಿ ಅದನ್ನು ದೇವರಿಗೆ ಸಮರ್ಪಿಸುವುದು. ಅಷ್ಟೇ ಅಲ್ಲ, ದೇವಸ್ಥಾನವನ್ನು ಗುಡಿಸಿ ಶುದ್ಧ ಮಾಡುವುದು, ಸಗಣಿಯಿಂದ ನೀರಿನಿಂದ ಸಾರಿಸಿ ಶುದ್ಧ ಮಾಡುವುದು, ಇಂಥ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಏರ್ಪಾಡು ಮಾಡ್ತಾ ಇದ್ದರು. ಇವರು ಪೂಜೆ ಮಾಡ್ತಾ ಇರಲಿಲ್ಲ. ಈ ಕೆಲಸಗಳನ್ನು ರಾಜನಾದರೂ ಕೂಡ ತಾನು ರಾಜ ಅಲ್ಲ, ನೆನಪೇ ಇಲ್ಲ, ಈ ರೀತಿ ಶಿವರು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ಈ ರಾಜ್ಯ ಏನಾಯಿತು ಅಂತಂದರೆ, ಸೆಂಗೋಲ್ ಪೋರಯ್ಯನ್ ಅಂತ ಒಬ್ಬ ರಾಜ ತಾತ್ಕಾಲಿಕವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ, ಅವನಿಗೂ ರಾಜ್ಯ ಆಳೋದರಲ್ಲಿ ಆಸಕ್ತಿನೇ ಇಲ್ಲ, ಆತನು ಕೈ ಬಿಟ್ಟುಬಿಟ್ಟ. ಇದರಿಂದ ಏನಾಯಿತು, ಈ ರಾಜ್ಯ ಅನಾಥವಾಯಿತು. ಜನಗಳೆಲ್ಲ ಏನು ಮಾಡಿದ್ರು, ಬುದ್ಧಿವಂತರು ಸಜ್ಜನರು ಆ ದೇಶದ ಎಲ್ಲ ಪ್ರಜೆಗಳು ಏನು ಮಾಡಿದ್ರು, ರಾಜ್ಯ ಹೀಗೆ ಅನಾಥವಾದರೆ ಹೇಗೆ, ಒಬ್ಬ ರಾಜರು ಬೇಕೇ ಬೇಕು ಅಂತ ಈ ತಿರು ಆಂಚೆ ಕಲಮಿಗೆ ಬಂದು ರಾಜನನ್ನು ಪ್ರಾರ್ಥಿಸಿದರು. ನೋಡಿ, ರಾಜ್ಯ ಅನಾಥವಾಗಿದೆ, ಬಂದು ತಾವು ರಾಜ್ಯಭಾರ ಮಾಡಬೇಕು, ಇಲ್ಲಿದ್ದರೆ ಸರಿ ಇಲ್ಲ, ನಮ್ಮ ಗತಿ ಏನು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಈ ಪೆರುಮಾಳವರು ಏನು ಮಾಡಿದ್ರು, ಶೇರಮಾನ್ ಪೆರುಮಾನ್ ಈಶ್ವರನನ್ನು ಪ್ರಾರ್ಥಿಸಿದರು. ನಾನು ಯಾವುದೂ ಬೇಡ ಅಂತ ಇಲ್ಲಿ ಬಂದು ನಿನ್ನ ಸೇವೆ ಮಾಡ್ತಾ ಇದ್ದರೆ ಇವರು ಹೀಗೆ ಬಂದೆ ನನ್ನ ಒತ್ತಾಯ ಪಡಿಸ್ತಾ ಇದ್ದಾರಲ್ಲ ಅಂತ ಶಿವನನ್ನು ಪ್ರಾರ್ಥಿಸಿದಾಗ ಪರಮೇಶ್ವರ ಹೇಳಿದಾಗ, ಅವರನ್ನು ಬರಮಾಡಿದ್ದೇ ನಾನಪ್ಪ, ನೀನು ಹೋಗಿ ರಾಜ್ಯಭಾರ ಮಾಡು, ನಿನ್ನ ಕರ್ತವ್ಯ ಅದು. ಆದರೆ ನಿನ್ನ ಶಿವಭಕ್ತಿ ಶಿವಸೇವೆ ಯಾವುದಕ್ಕೂ ಕೂಡ ಏನೂ ಕುಂದಿರೋದಿಲ್ಲ, ದಯವಿಟ್ಟು ನೀನು ಹೋಗಿ ರಾಜ್ಯಭಾರ ಮಾಡು ಅಂತ ಅಪ್ಪಣೆ ಕೊಡಿಸಿದ್ರು. ಅದು ಅಪ್ಪಣೆ ಕೊಡಿಸಿದ್ದು ಮಾತ್ರವಲ್ಲ, ಅವರಿಗೆ ಒಂದು ವರವನ್ನು ಕೊಟ್ಟರು. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಒಂದೆರಡು ವರಗಳನ್ನು ಕೊಡ್ತೇನೆ ನಿನಗೆ, ಯಾರಿಗೆ ಯಾವ ಪ್ರಜೆಗಳಲ್ಲಿ ಯಾರೇ ಆಗಲಿ ಯಾರೇ ಆಗಲಿ ಅವರಿಗೆ ಏನು ಮನಸ್ಸಿನಲ್ಲಿಯೋ ಕಷ್ಟದಲ್ಲಿಯೋ ಏನು ಬಂದರೂ ಕೂಡ ಅದು ತಕ್ಷಣವೇ ನಿನ್ನ ಮನಸ್ಸಿಗೆ ಗೊತ್ತಾಗುತ್ತೆ, ಎಲ್ಲಿ ಯಾರು ಕಷ್ಟಪಟ್ಟರು ಕೂಡ ಅದು ನಿನಗೆ ತಕ್ಷಣವೇ ಅರಿವಾಗ್ಬಿಡುತ್ತೆ, ಆ ವರವನ್ನು ಕೊಡ್ತೇನೆ ಅಂತ ಹೇಳಿ ಇನ್ನೂ ಒಂದು ಹೇಳಿದ್ರೆ, ಇವರಿಗೆ ಎಲ್ಲ ಪ್ರಾಣಿ ಭಾಷೆಗಳು ಪಕ್ಷಿ ಭಾಷೆಗಳು ಇವೆಲ್ಲ ತಿಳಿಯೋ ಥರ ಅನುಗ್ರಹವನ್ನು ಮಾಡಿ ನೀನು ಹೋಗಪ್ಪ ರಾಜ್ಯಭಾರ ಮಾಡು ಅಂತ ಹೇಳಿ ಕಳಿಸ್ಕೊಟ್ರು. ಅದರಂತೆ ಇವರು ಬಂದು ರಾಜ್ಯಭಾರ ಮಾಡೋಕ್ಕೆ ಪಟ್ಟಾಭಿಷೇಕವಾಯಿತು. ವಿಜೃಂಭಣೆಯಿಂದ ರಾಜ ಆದರು, ರಾಜ ಆಗಿ ರಾಜ್ಯಭಾರ ಶುರು ಮಾಡಿದ್ರು. ಇವರಿಗೆ ಈ ವರ ಕೊಟ್ಟಿದ್ದರಿಂದ ಪರಮೇಶ್ವರನು ಈ ಥರ ಯಾರಿಗೆ ತೊಂದರೆ ಆದರೂ ಕೂಡ ಅದು ನಿನಗೆ ಅರಿವಾಗತ್ತೆ, ತಕ್ಷಣ ಗೊತ್ತಾಗತ್ತೆ ಅಂತ ಹೇಳಿದ್ರಿಂದ ಇವರಿಗೆ ಕಳರಿಟ್ಟು ಅರಿವಾರ್ ಅಂತ ಹೆಸರು ಬಂದಿದ್ದು. ಮತ್ತು ಹೀಗೆ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಒಂದು ದಿವಸ ಆನೆ ಮೇಲೆ ಸಂಚಾರ ಹೊರಟಿದ್ದಾರೆ ರಾಜ್ಯದಲ್ಲಿ. ದೂರದಲ್ಲಿ ಯಾರೋ ಒಬ್ಬರು ತುಂಬ ಮೈ ತುಂಬ ವಿಭೂತಿಯನ್ನು ಧರಿಸಿಕೊಂಡು ಬರ್ತಾ ಇರುವ ಹಾಗೆ ಕಾಣುತ್ತೆ. ಇವರು ಆನೆಯ ಮೇಲೆ ಹೋಗ್ತಾ ಇದ್ದಾರೆ, ಎದುರಿಗೆ ಬರ್ತಾ ಇದ್ದಾರೆ ಅವರು. ಅವರು ಬರ್ತಾ ಇದ್ದು ಹತ್ತಿರ ಬಂದ ತಕ್ಷಣ ಇವರು ಆನೆಯಿಂದ ಧುಮುಕಿ ಬಿಟ್ಟು ಅವರಿಗೆ ಸಾಷ್ಟಾಂಗವಾಗಿ ರಸ್ತೆಯಲ್ಲಿ ಬೀದಿನಲ್ಲಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆ ತಾಯ ಇದು ಹೇಳಿದ್ರು, ಅಯ್ಯೋ ಸ್ವಾಮಿ, ನೀವು ಮಹಾರಾಜರು, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ, ನಾನು ಅಗಸ, ನಾನು ಬಟ್ಟೆಯನ್ನು ಶುದ್ಧ ಮಾಡುವ ಅಗಸ, ಅಂದರೆ ಮೈಯೆಲ್ಲ ವಿಭೂತಿ ಇದೆಯಲ್ಲ ಅಂತ ಇವ್ರಿಗನ್ಸಿದ್ರೆ ಆತ ಹೇಳ್ದ, ನೋಡಿ, ನಾನು ಇಲ್ಲಿ ಬಟ್ಟೆಗಳನ್ನು ಶುದ್ಧ ಮಾಡೋದಕ್ಕೆ ಒಂದು ಬಿಳಿಯ ಮಣ್ಣನ್ನು ಉಪಯೋಗಿಸ್ತೇನೆ, ಅದನ್ನು ಉಪಯೋಗಿಸಿ ಬಟ್ಟೆಯನ್ನು ಹೋಗಿದ್ರೆ ಅದು ಬಟ್ಟೆಗಳೆಲ್ಲ ಶುದ್ಧವಾಗುತ್ತೆ. ಆ ಬಿಳಿಯ ಮಣ್ಣು ನನ್ನ ಮೈ ಮೇಲೆಲ್ಲ ಬಿದ್ದಿದೆ, ಮೇಲೆಲ್ಲ ಚೆಲ್ಲಿದೆ, ಅದರಿಂದ ನಿಮಗೆ ವಿಭೂತಿ ಧರಿಸ್ಕೊಂಡ ಕಾಣಿಸಿದೆ, ನನಗೆ ಯಾರು ನಮಸ್ಕಾರ ಮಾಡಿದಿರಿ ಅಂತ ಹೇಳಿದೆ. ಇವರಿಗೆ ಆ ವಿಭೂತಿ ಧರಿಸಿದ್ರಿಂದ ಸಾಕ್ಷಾತ್ತಾಗಿ ಶಿವಭಕ್ತರಿವರು, ಶಿವಶರಣರು ಅಂತ ಅಂದುಕೊಂಡು ನಮಸ್ಕಾರ ಮಾಡಿದರು. ಇದು ಇವರ ಸರಳತೆ ಮುಗ್ಧತೆಗೆ ಒಂದು ಉದಾಹರಣೆ ಈ ಘಟನೆ ನಡೆದಿದ್ದು. ಆ ನಂತರ ಸ್ವಲ್ಪ ದಿವಸ ಆದ ನಂತರ ಒಬ್ಬರು ಬರ್ತಾರೆ, ಅವರು ಪರಮೇಶ್ವರನೇ ನನಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ದಾರೆ ನಿಮ್ಮ ನೋಡುವಂತೆ ಅಂತ ಹೇಳಿ ಇವರ ಆಸ್ಥಾನಕ್ಕೆ ಬರ್ತಾರೆ. ರಾಜಭಟರು ಅವರನ್ನು ವಿಚಾರಿಸ್ತಾರೆ, ಅವರು ರಾಜನಿಗೆ ಸಮಾಚಾರ ಹೇಳ್ತಾರೆ, ಈ ಥರ ಯಾರೋ ಒಂದು ಪರಮೇಶ್ವರನೇ ಬರೆದುಕೊಟ್ಟಂಥ ಪತ್ರವನ್ನು ಕೊಟ್ಟು ನಿಮ್ಮ ನೋಡೋಕ್ಕೆ ಹೇಳಿದಾರಂತೆ ಅಂತ. ಅದಕ್ಕೆ ಅವರು ಅವರನ್ನು ಬರಮಾಡು ಅಂತ ಹೇಳಿಲ್ಲ, ಇವರೇ ಅವರು ಬಂದಿರೋ ಜಾಗಕ್ಕೆ ಹೋಗಿ ಬಾಗಲಲ್ಲಿ ಅವರನ್ನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವರನ್ನು ಉಚಿತವಾದ ಸ್ವಾಗತಿಸಿ ಉಚಿತವಾದ ಆಸನದಲ್ಲಿ ಕೂಡಿಸಿ ಆ ಪತ್ರವನ್ನು ಏನು ಬರೆದಿದೆ ಅಂತ ಓದಿದರು. ಸಾಕ್ಷಾತ್ತಾಗಿ ಪರಮಾತ್ಮನೇ ಕಾಗದ ಬರೆದಿದ್ದಾನೆ. ಅವರಿಗೆ ಪರಮ ಸಂತೋಷವಾಯಿತು, ಈಶ್ವರನೇ ನನಗೆ ಕಾಗದ ಬರಿಬೇಕಾದ್ರೆ ನಾನು ಎಷ್ಟು ಭಾಗ್ಯವಂತ ಅಂತ ಹೇಳಿ ಆ ಸಂತೋಷದಿಂದ ಆ ಕಾಗದದಲ್ಲಿ ಏನು ಬರೆದಿದೆ ನೋಡಿದ್ರೆ ಪರಮೇಶ್ವರ ಏನು ಬರೆದಿದ್ದಾನೆ ಅಂತಂದರೆ, ಇವರು ನನಗೆ ಬಹಳ ನೆಚ್ಚಿನ ಭಕ್ತರು, ಬಹಳ ಒಳ್ಳೆಯ ಭಕ್ತರು, ಒಳ್ಳೆಯ ಸಂಗೀತಗಾರರು, ಹಾಡ್ತಾರೆ, ವೀಣೆ ನುಡಿಸ್ತಾರೆ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ, ನನಗೆ ಇವರನ್ನು ಕಂಡರೆ ಬಹಳ ಪ್ರೀತಿ. ಇವರನ್ನು ನಿನಗೆ ಯಾಕೆ ಕಳಿಸ್ತಾ ಇದ್ದೀನಿ ಅಂತಂದರೆ, ಇವರನ್ನು ನೀವು ಸರಿಯಾಗಿ ಸನ್ಮಾನಿಸಿ ಗೌರವದಿಂದ ಕಂಡು ಇವರಿಗೆ ಬೇಕಾದ ಯೋಗ್ಯತೆ ಅದನ್ನೆಲ್ಲ ಕೊಡಬೇಕು, ಸನ್ಮಾನ ಮಾಡಬೇಕು, ಅವರಿಗೆ ಬೇಕಾದ ಧನ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಪರಮೇಶ್ವರನೇ ಬರೆದಿದ್ದಾನೆ. ಇದನ್ನು ನೋಡಿ ಇವರಿಗೆ ಅತ್ಯಂತ ಸಂತೋಷವಾಗಿ ಅವರನ್ನು ಬಹಳ ಮರ್ಯಾದೆಯಿಂದ ಉನ್ನತವಾದ ಆಸನದಲ್ಲಿ ಕೂಡಿಸಿ ಆಯಿತು ಸ್ವಾಮಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿ ಬೊಕ್ಕಸ ಇದೆಲ್ಲ ಟ್ರೆಷರಿ ಅದನ್ನು ಭಾಗ ತೆರೆದುಬಿಟ್ಟು ಸ್ವಾಮಿ ನಿಮಗೆ ಏನು ಬೇಕೋ ಇದರಲ್ಲಿ ಎಷ್ಟು ಬೇಕೋ ಎಲ್ಲ ತಗೊಳ್ಳಿ ಅಂತ ಹೇಳೋದು. ರಾಜ ಅವರ ಹೆಸರು ನಿಮಗೆ ಹೇಳಲಿಲ್ಲ, ಅವರ ಹೆಸರು ಬಾಣಭದ್ರರು ಅಂತ. ಇದು ತಿರುವಾಳಿಯಾಳ ಪುರಾಣದಲ್ಲಿ ಬರೋ ಬಾಣಭದ್ರರೇ ಇವರು. ಅದರಲ್ಲಿ ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತೆ, ಇವರು ಶಿವನ ಪೂಜೆ ಮಾಡತಕ್ಕಂಥ ಒಬ್ಬರು ಅರ್ಚಕರಾಗಿರ್ತಾರೆ, ಅವರೇ ಬಾಣಭದ್ರರು. ಇವರನ್ನು ಬಹಳ ಚೆನ್ನಾಗಿ ಗೌರವಿಸಿ ಖಜಾನೆಯನ್ನು ತೋರಿಸಿ ನಿಮಗೇನು ಬೇಕೋ ತೆಗೆದುಕೊಳ್ಳಿ ಎಷ್ಟು ಬೇಕೋ ತೆಗೆದುಕೊಳ್ಳಿ ಅಂತ ಮಹಾರಾಜರು ಹೇಳುವಾಗ ಬಾಣಭದ್ರರು ಹೇಳ್ತಾರೆ, ಅಪ್ಪ ಮಹಾರಾಜ ನಿನ್ನ ಔದಾರ್ಯಕ್ಕೆ ಎಣೆಯೇ ಇಲ್ಲ, ಇದಕ್ಕೋಸ್ಕರನೇ ನನಗೆ ಪರಮೇಶ್ವರನ್ ತಮ್ಮ ನೋಡಬೇಕು ಅಂತ ಒಂದು ಪತ್ರ ಅವರು ಕೊಟ್ಟಿರಬೇಕು ಅಂತ ಕಾಣುತ್ತೆ ಅಂತ ಹೇಳಿದ್ರೆ ಮಹಾರಾಜ ಇನ್ನೂ ಹೇಳ್ತಾರೆ, ಇಷ್ಟೇ ಅಲ್ಲ ಈ ರಾಜ್ಯನೇ ನೀವು ತಗೊಳ್ಳಿ, ರಾಜ್ಯಭಾರ ನೀವೇ ಮಾಡಿ ಅಂತ ಹೇಳಿ ಅದನ್ನು ಅವರಿಗೆ ಕೊಡೋಕ್ಕೆ ಮುಂದಾಗ್ತಾರೆ. ಆಗ ಬಾಣಭದ್ರ ಹೇಳ್ತಾರೆ, ನನಗೆ ರಾಜ್ಯ ಎಲ್ಲ ಆಳುವ ಯೋಗ್ಯತೆಯೂ ಇಲ್ಲ, ಅದು ಬೇಕಾಗೂ ಇಲ್ಲ, ನನಗೆ ಎಷ್ಟು ಬೇಕೋ ಪರಮೇಶ್ವರನು ನನಗೆ ಆಜ್ಞೆ ಮಾಡಿದ್ದಾನೆ ಅಷ್ಟು ಮಾತ್ರ ನಾನು ತಗೋದ್ಕೊಳ್ತೀನಿ ಅಂತ ಹೇಳಿ ರಾಜನಿಗೆ ಸಾಕ್ಷಾತ್ತಾಗಿ ಅವರು ವಂದಿಸಿ ಮುಂದೆ ಹೊರಡೋದಕ್ಕೆ ತಯಾರಾಗ್ತಾರೆ. ಅವರನ್ನು ಸಕಲ ಮರ್ಯಾದೆಗಳಿಂದ ಆನೆಯ ಮೇಲೆ ಕೊಟ್ಟು ಕೂಡಿಸಿ ಆನೆ ಮೇಲೆ ಕೂಡಿಸಿ ಅವರನ್ನು ಈ ಮಹಾರಾಜರು ಬೀಳ್ಕೊಡ್ತಾರೆ. ಇಲ್ಲಿಂದ ಮುಂದಕ್ಕೆ ಇವರ ವಿಷಯ ನಾನು ಏನು ಹೇಳಬೇಕು ಅಂತಂದರೆ, ಇವರಿಗೆ ಚಿದಂಬರಂ ನಟರಾಜಸ್ವಾಮಿ ಬಹಳ ಬಹಳ ಇಷ್ಟವಾದ ದೇವರು. ಪ್ರತಿದಿನ ಅವರು ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿ ಚಿದಂಬರ ನಟರಾಜಸ್ವಾಮಿಯನ್ನು ಪೂಜೆ ಮಾಡೋರು. ಪೂಜೆ ಮಾಡ್ತಾ ಇದ್ದಾಗ ಇವರ ಪೂಜೆಗೆ ಎಲ್ಲ ಸರಿಯಾಗಿದೆ, ಒಂದು ಅಕ್ನಾಲೆಜ್ಮೆಂಟ್ ಬರೋ ಥರ ಪ್ರತಿನಿತ್ಯ ಪೂಜೆ ಆದಮೇಲೆ ಒಂದು ಗೆಜ್ಜೆನಾದ ಕೇಳಿಸೋದು, ಎಲ್ಲಿಂದ ಚಿದಂಬರಂನಲ್ಲಿ ನಟರಾಜಸ್ವಾಮಿ ನರ್ತನವಾದಮೇಲೆ ಕಾಲು ಹೀಗೆ ಹೀಗೆ ಅಲ್ಲಾಡಿಸೋರಂತೆ, ಆ ಗೆಜ್ಜೆನಾದ ಇವರಿಗೆ ಕೇಳಿಸೋದು ಈ ಊರಿನಲ್ಲಿ ಇವರಲ್ಲಿ. ಅದರಿಂದ ಇವರೇನು ತೃಪ್ತಿ ಪಟ್ಟಳು, ಆಹಾ ಇವತ್ತು ನಾನು ಮಾಡಿದೆ ಶಿವ ಪೂಜೆ ಸಾರ್ಥಕವಾಯಿತು, ಶಿವನಿಗೆ ಪ್ರಿಯವಾಗಿದೆ ಅಂತ ಅಂದ್ಕೊಂಡು ಆ ನಂತರ ಆಹಾರವನ್ನು ಸೇವಿಸ್ತಾ ಇದ್ದರು. ಹೀಗೆ ಪ್ರತಿನಿತ್ಯ ನಡೀತಾ ಇತ್ತು. ಒಂದು ದಿವಸ ಏನಾಗಿದೆ, ಇವರು ಯಥಾ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ, ಯಾವ ಕುಂದು ಕೊರತೆ ಇಲ್ಲದೆ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಆಯಿತು ಆಯಿತು ಪೂಜೆ ಮಾಡಿದ್ದಾಯಿತು, ಎಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ಲ, ಚಿದಂಬರಂನಿಂದ ಬರಲಿಲ್ಲ. ಇವರಿಗೆ ಆತಂಕ ಶುರುವಾಯಿತು, ಯಾಕೆ ಇಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ವಲ್ಲ, ನಾನು ಮಾಡಿದ ಪೂಜೆಯಲ್ಲಿ ಏನಾದರೂ ತಪ್ಪಾಯಿತಾ, ದೋಷವಾಯಿತಾ, ಶಿವನಿಗೆ ಇಷ್ಟವಾಗಲಿಲ್ವೇ ಅಂತ ಇವರಿಗೆ ಒಂದು ಆತಂಕ ಮತ್ತು ಇದೆಲ್ಲ ಶುರುವಾಗಿ ಬಹಳ ನೊಂದುಕೊಂಡು ಓಹೋ ನನ್ನ ಪೂಜೆ ಇವತ್ತು ಪರಮೇಶ್ವರನಿಗೆ ಇಷ್ಟವಾಗಲಿಲ್ಲ ಅಂತ ಕಾಣುತ್ತೆ, ನಾನಿಲ್ಲಿ ಬದುಕಿರೋದು ಪ್ರಯೋಜನವಿಲ್ಲ ಅಂತ ಹೇಳಿ ಕತ್ತಿ ತೆಗೆದು ಕುತ್ತಿಗೆಯನ್ನು ಕತ್ತರಿಸ್ಕೊಳ್ಳೋಕ್ಕೆ ಉದ್ಯುಕ್ತರಾದರು. ಇನ್ನೇನು ಕತ್ತು ಹೋಗಬೇಕು, ಅಷ್ಟರೊಳಗೆ ಹೆಗ್ಗಜ್ಜೆಯನ್ನು ಅದಕ್ಕೆ ಹೇಳಿಸ್ಕೊಡ್ತು. ಆಶ್ಚರ್ಯವಾಯಿತು ಇವರಿಗೆ, ಅಯ್ಯೋ ಎಷ್ಟು ಪರಮೇಶ್ವರನಿಂದ ದಯವೇ ದಯ, ಇಷ್ಟು ತುದಿಗೆ ತಂದು ಕೊನೆಗೆ ಕೂಡ ಗಜೇನದ ಕೇಳಿಸ್ಬಿಟ್ರು ಅಂತ ಹೇಳಿ ಪರಮೇಶ್ವರನ್ ಕೇಳಿದ್ರು. ಯಾಕಪ್ಪ ಇಷ್ಟು ನಿಧಾನ ಆಯ್ತು ಇವತ್ತು ಅಂತ ಕೇಳಿದ್ರು. ಆಗ ಪರಮೇಶ್ವರ್ ಹೇಳ್ದ, ನಿಮ್ಮಂತೆಯೇ ಇನ್ನೊಬ್ಬ ಭಕ್ತ ನನ್ನಲ್ಲಿ ಇವತ್ತು ಇಲ್ಲಿ ಬಂದು ಭಾಳ ಚೆನ್ನಾಗಿ ಹಾರ್ತಾ ಇದ್ದಾರೆ. ಅದನ್ನು ಕೇಳ್ತಾ ನನಗೆ ಮೈ ಮರೆತು ಹೋಯಿತು. ಇವ್ರಿಗೆ ಹೇಳಿದ್ದು ಇನ್ನೊಬ್ಬ ಭಕ್ತರಂತೆ, ಬಹಳ ಬೇಕಾದ ಭಕ್ತರಂತೆ, ಇವರಂತೇ ನನಗೂ ಬಹಳ ಬೇಕಾದ ಭಕ್ತರು, ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ಅದನ್ನು ಕೇಳ್ತಾ ಮೈ ಮರೆತುಬಿಟ್ಟೆ, ಆದ್ದರಿಂದ ಈ ಕಡೆ ಗಮನ ಕೊಡೋದು ತಡವಾಯಿತು ಅಂತ ಹೇಳಿದರೆ ಇವರಿಗೆ ಪುಳುಕಿತರಾಗ್ಬಿಟ್ರು. ಆಹಾ, ಅವರು ಎಷ್ಟು ದೊಡ್ಡ ಭಕ್ತರಾಗಿರಬೇಕು, ಅವರನ್ನು ನಾವು ನೋಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಅಂಥ ಭಕ್ತರೇ ಅವರು ನೋಡಲೇಬೇಕು ನಾನು ಅಂತ ಹೇಳಿಬಿಟ್ಟು ಅವರು ಚಿದಂಬರಕ್ಕೆ ಹೋಗೋದಕ್ಕೆ ತಕ್ಷಣವೇ ಎಲ್ಲ ಏರ್ಪಾಡುಗಳನ್ನು ಕೂಡ ಮಾಡಿಕೊಂಡರು. ಈ ಚಿದಂಬರ ನಟರಾಜ ಸ್ವಾಮಿಯವರು, ಅವರು ನರ್ತನ ಮಾಡಿದ್ದು ಇದೆಲ್ಲ ಗೊತ್ತಿದೆಯಲ್ಲ, ಇವರ ಬಗ್ಗೆ, ಈ ಸ್ವಾಮಿಯ ಬಗ್ಗೆ ಮುತ್ತುಸ್ವಾಮಿ ದೀಕ್ಷಿತರವರು ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ. ಅದನ್ನು ಈಗ ನಾವು ಕೇಳಿ ಆನಂದಿಸೋಣ.

ಹಾಗೆ ಚಿದಂಬರಂನಲ್ಲಿ ಅಷ್ಟು ಸೊಗಸಾಗಿ ಹಾಡಿದ ಪರಮಭಕ್ತರು ಯಾರು ಅಂತಂದರೆ ನಮ್ಮ ಸುಂದರಮೂರ್ತಿ ಸ್ವಾಮಿಗಳು. ಅವರನ್ನು ಇವರು ಕನೆಕ್ಷನ್ ಕೊಡೋದಕ್ಕೆ ಈ ಘಟನೆಯನ್ನು ನಡೆಸಿದರು. ಅವರ ಸಂಬಂಧ ಒಬ್ಬರಿಗೊಬ್ಬರಿಗೆ ಸೇರಬೇಕು. ಅವರು ರಾಜಕುಮಾರರು, ರಾಜ ಅಲ್ಲ, ರಾಜಕುಮಾರರ ಥರ ಮೆರೆದವರು ಸುಂದರಮೂರ್ತಿ ನಾಯನಾರವರು. ಇವರು ರಾಜ್ಯ ಇದ್ದರೂ ರಾಜ್ಯ ಬಿಟ್ಟು ಬಹಳ ವಿನೀತರಾಗಿ ದೈನ್ಯದಿಂದ ಶಿವನ ಸೇವೆ ಮಾಡೋರು. ಇವರಿಬ್ಬರೂ ಸೇರಿದರೆ ಹೇಗೆ ಚೆನ್ನಾಗಿರುತ್ತೆ ಅಂತ ಭಗವಂತನು ಒಂದು ವ್ಯೂಹವನ್ನು ಮಾಡಿ ಇವರಿಬ್ಬರೂ ಸೇರಬೇಕು ಅಂತ ಈ ಉಪಾಯವನ್ನು ಮಾಡಿದ್ರು. ಅದರಿಂದ ಹೀಗೆ ಹೇಳಿದರು, ನನ್ನ ಭಕ್ತ ಸುಂದರಮೂರ್ತಿ ನಾಯನಾರವಂತ. ಅವರನ್ನು ನೋಡೋದಕ್ಕೆ ಇವರು ಪರಿವಾರಗಳೊಂದೊಳಗೊಂಡು ಹೋದರು ಚಿದಂಬರಕ್ಕೆ. ಅಲ್ಲಿ ಚಿದಂಬರ ಸ್ವಾಮಿ ನೋಡಿದ್ರು, ಪೊನ್ಮೇನಿ ಚೇರ್ಮನ್ ಪೆರುಮಾನವರು ಚಿದಂಬರಕ್ಕೆ ಬರ್ತಾ ಇದ್ದಾರೆ. ಬಂದರೆ ಅಲ್ಲಿ ಸಾಕ್ಷಾತ್ತಾಗಿ ಚಿದಂಬರ ಸ್ಥಳವನ್ನು ಸಮೀಪಿಸಿದ್ದಾಗಲೇ ಸಾಷ್ಟಾಂಗವಾಗಿ

0: ಆದರೆ ಇವರು ಹೋಗೋ ಟೈಮ್ನಲ್ಲಿ ಸುಂದರಮೂರ್ತಿ ನಾಯನಾರವರು ಅವರನ್ನು ತಾನೇ ಹುಡ್ಕೊಂಡು ಬಂದಿದ್ದಾರೆ. ಅವರು ಅಲ್ಲಿಲ್ಲ, ಅವರು ಅವಾಗಲೇ ತಿರುವಾರೂರ್ ಕಡೆ ಹೊರಟೋಗಿದ್ದರು. ಸುಂದರಮೂರ್ತಿ ನಾಯನಾರು ಏನು ಮಾಡಿದ್ದಾರೆ, ಅವರು ಇವರು ಬರೋವಾಗ ಇಲ್ಲ ತಿರುವಾರೂರಿಗೆ ಸೇರೋಕ್ಕೆ ಮುಂಚೆ ಕೆಲವು ಯಾತ್ರಾ ಸ್ಥಳಗಳನ್ನು ನೋಡಿಕೊಂಡು ತಿರುನಾಗೈಕೋರ್ಗಣಂ ಅಂತ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಈಶ್ವರನನ್ನು ಬೇಕಾದಷ್ಟು ಸ್ತುತಿಸಿ ಭಜಿಸಿ ಆಮೇಲೆ ಸ್ವಲ್ಪ ನಿಂದಾಸ್ತುತಿನೂ ಮಾಡಿ ಆ ದೇವರನ್ನು ಏಕೆ ಅಂದರೆ ಬೇಕು, ಏನೇನೋ ಬೇಕು ಕೇಳಬೇಕು, ಅದಕ್ಕೋಸ್ಕರ ತಿರುನಾಗೈಕೋರ್ಗಣಂ ಅಂತನಲ್ಲಿ ಶಿವನನ್ನು ಪ್ರಾರ್ಥಿಸಿದರು. ಏನೇನು ಕೇಳಿದ್ರು, ನನಗೆ ಮುತ್ತಿನ ಬಾಲೆ ಬೇಕು, ಮುತ್ತಿನ ಮಾಲೆ, ಸುವಾಸನಾ ಸಾಮಗ್ರಿಗಳು ಎಲ್ಲ ಸೆಂಟು ಅದೆಲ್ಲ ಮೈಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ವಾಯುವೇಗದಲ್ಲಿ ಹಾರತಕ್ಕಂಥ ಕುದುರೆಗಳು ಬೇಕು, ಮತ್ತು ಇನ್ನೇನೇನು ಬೇಕು, ಬಂಗಾರದ ಪಲ್ಲಕ್ಕಿ, ಬಂಗಾರದ ಪುಷ್ಪ, ಕೇಳೋದಕ್ಕೇನು ಲಿಮಿಟೇ ಇಲ್ಲ, ಎಲ್ಲ ಕೇಳ್ತಾ ಇದ್ದಾರೆ. ಎಷ್ಟಾದರೂ ಈಶ್ವರನನ್ನೇ ಕೇಳೋರು ಸಖ್ಯ ಆಯ್ತಲ್ಲ ಫ್ರೆಂಡು, ಅದರಿಂದ ಶಿವನಿಗೂ ಇದೇ ಬೇಕು, ಇವರು ಕೇಳಲೇಬೇಕು, ನಾನು ಕೊಡಲೇಬೇಕು ಅಂತ ಅದನ್ನೆಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ತಿರುವಾರೂರಿಗೆ ಬಂದರು. ತಿರುವಾರೂರಿಗೆ ಬಂದು ಪರವೆ ಹತ್ರ ಹೇಳಿದ್ರು, ನೋಡಿ ಎಷ್ಟೆಲ್ಲ ತಂದುಬಿಟ್ಟಿದ್ದೀನಿ, ಈಶ್ವರನ ಕೇಳಿ ತಂದಿದ್ದೀನಿ ಅಂತ ಒಪ್ಪಿಸಿದ್ರು. ಆಮೇಲೆ ಇವರಿಗೆ ಅಲ್ಲಿ ಸಮಾಚಾರ ಬಂತು, ಶೇರಮಾನ್ ತಿರುಮಾಳವರು ನನ್ನನ್ನು ಹುಡುಕೊಂಡು ಬರ್ತಾ ಇದ್ದಾರೆ ಅಂತ ಸಮಾಚಾರ ಬಂತು. ಅವರನ್ನು ಸ್ವಾಗತಿಸುವುದಕ್ಕೆ ಇವರು ಹೋದರು. ಹೇಗೆಲ್ಲ ಅವರನ್ನು ತಬ್ಬಿಕೊಂಡು ಮತ್ತು ಆಲಿಂಗನ ಮಾಡಿಕೊಂಡು ಸಕಲ ಮರ್ಯಾದೆಗಳಿಂದ ಅವರನ್ನು ಇವರು ಬರಮಾಡಿಕೊಂಡರು. ಹೀಗೆ ಚೇರ್ಮಾನ್ ತಿರುಮಾಳವರಿಗೂ ಸುಂದರಮೂರ್ತಿ ನಾಯನಾರವರಿಗೂ ಗಾಢವಾದ ಒಂದು ಸ್ನೇಹ ಬೆಳೆಯಿತು. ಎಷ್ಟು ಮಟ್ಟಿಗೆ ಅಂದರೆ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದ ಹಾಗೆ ಅಂತಹ ಸ್ನೇಹ ಬೆಳೆದು ಮುಂದಕ್ಕೆ ಇವರಿಬ್ಬರು ಸ್ವಲ್ಪ ದೂರ ಸ್ವಲ್ಪ ಕಾಲದಲ್ಲಿ ಅವರ ತಿರುವಾರ್ನಲ್ಲೇ ಇದ್ದರು. ಆ ನಂತರ ಇವರಿಬ್ಬರೂ ಸೇರಿ ಮಧುರೈಗೆ ಹೊರಟರು. ಮಧುರೈನಲ್ಲಿ ಮಧುರೈ ಯಾತ್ರೆ ಹೊರಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮ ಶಿವಾಯ.
2: Dear listeners of Shaivam.org, the following is Shukla Yajurvedam, Kanmashaka, Adhyayam 30.
3: Atha Trimshodhyayah.

ಸಾಧ್ಯಂ ವಾ ಅತ್ಯೈತದಾಸನ್ನ ಸಮಲಂತ ದೇವಾಪಹತೆ ಮೇದ್ಯೇವ ಮೇಧಮುಪೈತ್ಯತ್ಸು ದೀಕ್ಷಾಂ ಪ್ರವೇದಯಿತ್ವಾ ದೇವಾಸ್ವರ್ಗಂ ಲೋಕಮಾಯಂ ಯದತ್ಸು ಮತಿಃ ತಾನಿ ತಾಮೇವ ದಿಕ್ಷ್ವಾಲಭಂತೆ ಅಪಯ ಅಪೋವೃತಮಪ್ಯವೈದಿತಾಂ ವಾ ಏತತ್ ದೀಕ್ಷಾಂ ಪುನರಪ್ಸು ಪ್ರವೇದಯಿತ್ವಾ ಸದಯತ್ರಾಯಸ್ವೈ ನಮಿತ್ಯಾಹತ್ರಾತ್ಯಾ ಏವ ಸ್ವಧಿತೆ ಮೈನಗುಂ ನಿಗುಂ ಸೀರಿತಿ ವೈ

ಪ್ರಭಾತ ಪರಿಧತ್ತ ಏತಾ ವೈ ಪುರುಷತ್ಯತನ್ವಾ ಸತನುರೇವ ಮೇತ್ಯಮುಪೈತಿ ನವನೀತೆನಾಭ್ಯಂತೆ ಘೃತಂ ದೇವಾನ್ ಮನುಷ್ಯಾಣಾಂ ಮನುಷ್ಯಾಣಾಂ ನಿಷ್ಪತ್ವಂ ಗಂಧರ್ವಾಣಾಗುಸ್ವಜಂ ವಿಲೀನಂ ಪಿತೃಣಾಗುಸ್ಸರ್ವದೇವತ್ಯಾಂ ವಾ ಏತತ್ತಸ್ಮಾನ್ನವನೀತೆನಾಭ್ಯಂತೆ ದರ್ಭಪಿಂಜೂಲಾಭ್ಯಾಗುಂ ಸಮಾಯೌತಿ ತತ್ಕೃದಭ್ಯಂಜನಮಕರತೋ ಅಭ್ಯೇವೈತತ್ ಧಾರಯತಿ ಮೇತ್ಯತ್ವಾಯ ಮಹೀನಾಂ ಭಜೋತೀತ್ಯಾಹ ಮಹೀನಾ ಗೃಹ್ಯೇತತ್.

ಹರದೆ ಯಕ್ಷಿ ಪೂಷಾ ಖಲವಾ ಏನಯತ್ನ್ಯಂ ಪ್ರಾವಿಪತ್ ಪುಷ್ಪಯ್ಯದಾಪೋ ದೇವೀರ್ಬೃಹದೀರ್ಭಶ್ವಶಂಭುವಾ ಇತ್ಯಾಪೋ ಹಿ ಯಜ್ಞೋದ್ಯಾ ವಾ ಪೃಥಿವೀ ಪುರೋ ಅಂತರಿಕ್ಷೇ ದಿತ್ಯಾ ವಾ ಪೃಥಿವೀ ವಾ ಅಂತರಿಕ್ಷಂ ಯಜ್ಞ ಉಪಶ್ರಿತಸ್ತತ ಏವ ಯಜ್ಞಮಾಲಪ್ತ ಬೃಹಸ್ಪತಿರ್ನೋ ಅವಿಷಾವೃತಾ ಪುಷ್ಪಾಹೇತಿ ಬ್ರಹ್ಮ ವೈ ಬೃಹಸ್ಪತಿರ್ಬ್ರಹ್ಮಣಾ ವಾ ಏತತ್ ಪುರಸ್ತಾತ್ ಸರ್ವಾಂತಾವಾನಾತ್ವಾದೀಕ್ಷಾಮಾಲಭತೆ ಅತ್ರ ವಾ ಅಸ್ಯ ಯಜ್ಞಶ್ರಿತೆ ಯತ್ರ ತ್ರಯೋಪಶ್ರಿತಸ್ತತೋ ವಾ ಏತತ್ ಸರ್ವಂ ಬ್ರಹ್ಮಣಾ ಯಜ್ಞಗುಂ ಸಂವೃತ್ಯಾಲಪ್ತ ನ ವಾ ಏಕಾಹುತಿರ್ದೀಕ್ಷತಂ ಕರೋತಿ ಯದಯತಾನ ಹಿ ಜ್ಯೋತಿ ದ್ವಿತೀಯಾ ಯತ್ ಪ್ರಜಾಪತಿರ್ವೈ ಯತ್ಕಿಂಚ ಸಮಾ ದದೇತ್ ತದಾಧೀತ ಯಜುರ್ವೈ ಸ ಆಪ್ನೋತಿ ತದಾಧೀತ ಯಜುಷಾಮಧಿ ತಜ್ಜುಷ್ಟಂ ತದ್ಯ ಏವಂ ವಿದ್ವಾನಧಿ ತಜ್ಜುಷಂತಿ ಜ್ಯೋತಿ ಯದೇವ ಕಿಂಚ ಮನಸಾ ದೀಯತೆ ಯಜ್ಜ್ಯೋತಿ ತಥಾಪ್ನೋತ್ಯೇತೆ ವೈ ಯಜ್ಞಸ್ಯ ಸಂಭಾರ ಏಷ ತ್ವೇ ಏವ ಸಂಭಾರೇಣ ಯಜ್ಞೇನ ಯಜತೆ ತತ್ವೈತಾ ನಿಹುತಾತ್ತದ್ಯದಾತ್ಮಾನಾರು ಔಪವೇಶಿಷ್ಕಿ ಮುತ ಯಜ್ಞೇನ ಯಜತೆ ಯೋ ಯಜ್ಞಸ್ಯ ಸಂಭಾರಾನ್ನ ವಿದ್ಯಾದಿತೇ

ಋತಶ್ವೇವ ಪ್ರತಿಷ್ಠತಿ ಯಜ್ಞೋ ವೈ ಸೃಷ್ಟ ಪ್ರಯುಜ್ಯ ಸ್ತಂಭೇವಾದಶಯುಗುಂಶಿಲವಸಾಮಿ ತಸ್ಮಾನ್ನಾಭಿರ್ಭೈಷ್ಟವಮಾನೇನವ ಸ್ವಸಂತಿರಂಜುಕ್ವಿತ್ವಾದಶೈತಿರಂಜುಷ್ಯಾಂಜಿನೇತರ್ಹಿ ಖಲು ವಾಜರ್ಹಿ ದೀಕ್ಷತೆ ಯತ್ಸೋತ್ರವಣಂ ಜುಹೋತಿ ಯಜ್ಞಂ ವಾತ್ತಮೃತ ಯಚ್ಚತೆ ತಸ್ಮದರಣೀವದ ಋಚೌದ್ರವಣೌ ಜುಹ್ವೇತೇತ್ಯಮೃತಾಮೃತಯೇತ ಯಜ್ಞೋ ವೈ ಪ್ರಜಾಪತಿ ಪ್ರಾಜಾಪತ್ಯಮೇವ ತಚ್ಛಂದೋ ಯದನಷ್ಟು ವಾ ಜುಹೋತಿಸ್ವೇನೈವೈನಂ ಛಂದಸಾ ವರುಂಧ ಏಕಯಾ ಜುಹೋತ್ಯೇಕೋ ಹಿ ಪ್ರಜಾಪತಿ ಅನಿರುಕ್ತಜಾಜುಹೋತ್ಯನಿರುಕ್ತೋ ಹಿ ಪ್ರಜಾಪತಿ ಪೂರ್ಣಯಾಜುಹೋತಿ ಪೂರ್ಣೋ ಹಿ ಪ್ರಜಾಪತಿರ್ಯದನುಯಾಜುಹುಯಾತ್ ಭ್ರಾತೃವ್ಯಾಯ ಲೋಕಮುಚ್ಛಿಗುಂಶೇತ್ ಅಥ ಪೂರ್ಣಯಾಜುಹೋತಿ ನ ಭ್ರಾತೃವ್ಯಾಯ ಲೋಕಮುಚ್ಛಿಗುಂಶೇತ್ ಭೂರ್ಜೋ ವಾ ಏತದ್ರೂಪಂ ಯತ್ ಪೂರ್ಣಂ ಯತ್

ಯದೇತಯಾರಥೋತ್ರವಣಂ ಜೋತಿ ಸರ್ವಾಭ್ಯೋ ವಾ ಏತತ್ ದೇವತಾಭ್ಯೋ ಯಜ್ಞಮಾಲಭತೆ ನಷ್ಟು ಭೋ ವಾ ಏತಸ್ಯ ಸತ್ಯ ಸೃಷ್ಟಿ ಪದಾನ್ಯಕಾಗುಂ ಸಪ್ತಾಕ್ಷರಾಣ್ಯ ಸಪ್ತಾಕ್ಷರಂ ತಸ್ಯ ಚತ್ವಾರ್ಯಕ್ಷರಾಣ್ಯಸ್ಮಿನ್ ಪದ ಉಪದೀಯಂತೆ ತ್ರೀಣ್ಯೇಕಸ್ಮಿನ್ ತ್ರಯಶ್ಚತ್ವಾರ್ಯುಪರ್ಯಂತಿ ಸಾ ಜಗತಿ ತತ್ರ ತ್ರೀಣಿ ಸಾತ್ವಿಕ ಜಗಕ್ಷರಾಂದೇನ ಗಾಯತ್ರೀ ಯದನುಷ್ಟವಾಪ್ನೋತ್ ಸರ್ವೈರೇವಾಸ್ಯ ಛಂದೋಭಿರ್ಹುತಂ ಭವತಿ ಛಂದ ಪ್ರತಿಷ್ಠಾನೋ ವೈ ಯಜ್ಞಶ್ಚಂದಸ್ಯುಭಾವಾಸ್ಯೈತದ್ಯಜ್ಞಂ ಪ್ರತಿಷ್ಠಾಪಯಾಮಕ ಸ್ವಾಹಾರೇಣ ಖಲು ವಾ ಏಷಾ ಪಂಕ್ತಿಃ ಪಾಂಕ್ತೋ ಯಜ್ಞಃ ಪಂಕ್ತಿಃ ಪ್ರಾಯಣ ಪಂಕ್ತ್ಯುದಯನ ಪಂಕ್ತಿಃ ಪ್ರಾಯಣಮೇವಾಸ್ಯ ಯಜ್ಞಂ ಪ್ರಯುಂಕ್ತಃ.

ಸರ್ವಾತ್ಮಾನಂ ಪರಿಶ್ರಯಂತಿ ಯಜ್ಞಸ್ಯ ವೈ ಸೃಷ್ಟಸ್ಯೋಲ್ಬ ಮನ್ವಲಭತ್ತಕ್ಷೌಮನ್ವಲಭತ್ತಸ್ಮಾಕ್ಷೌಮೇಣ ದೀಕ್ಷಯಂತಿ ಯಜ್ಞಸ್ಯ ತಯೋ ನಿತ್ವಾಯ ಪ್ರಾಚೀನ ಮಾತ್ರ ಪತ್ನಿ ದೀಕ್ಷಯಂತೀಂದ್ರಿಯಸ್ಯ ವೈ ಪ್ರಾಚೀನ ಮಾತ್ರೇಂದ್ರಿಯಜ್ಞಸ್ತ್ರಿಯ ಪ್ರಜಾ ಯತ್ಪ್ರಾಚೀನ ಮಾತ್ರ ಪತ್ನಿ ದೀಕ್ಷಯಂತೀಂದ್ರಿಯಮಸ್ಯಾಂ ದದಾತಿ ಯೋ ನಿರ್ವೈ ದೀಕ್ಷಿತಸ್ಯ ದೀಕ್ಷಿತಂ ದಿಮೇ ಯಜುರಾ ಕೃಷ್ಣಾದಿನಮುಲ್ಬಂದಿ.

ಸಮಭವತ್ತಂ ಭತ್ಯಾ ಸಮಭವತ್ಯಂ ಪ್ರತಿ ವನುಜತೆ ಯಜ್ಞಸ್ಯ ಸಂಭೂತ್ಯೈರಾಸ್ಯ ಯತ್ಸೋಮೇತಿ ಬ್ರೂಯಾತ್ಯವತಾವದಸ್ಯಾಸನ್ನಾಭೂಯಂ ಯದಾಹ ಭೂಯೋ ಭವೇತ್ ಪರಿಮಿತ ತಸ್ಯಾತ್ಯವರುಧ್ಯೈ ದೇವಾಸ್ತವಿತಾವಸೋರ್ವಸುಧಾನೇತಿ ಸಮಿತ್ರ ಪ್ರಸೂತ.

ಸಹಂತರತಿ ಸಹವ ಯಜ್ಞೇನ ತರತಿ ಹಮುಂ ವಾ ಆದಿತ್ಯಗುಂ ಸರ್ವಾ ವಾಚೋ ಗಚ್ಛಂತೇ.

ಮನಸ್ಮಿ ವೃಣುತಂ ಪರಮೀಪ್ಸಿತಂ ಇತ್ಯುಕ್ತವಂತೌ ತೌ ಮೂಢೌ ಗರ್ವೇಣ ಶ್ರೀಪತಿಂ ಧುರಿ ಯುಷ್ಮದ್ವರಂ ನ ನಂದಾವಹಾ ತ್ವಂ ವೃಣೇಷ್ವೇಪ್ಸಿತಂ ವರಂ ಇತ್ಯುಕ್ತ

ಭಕ್ತೈರ್ವಿರಾಜತ್ತರಕಮಲಧರೋ ಯೋಗಪಟ್ಟಾಭಿರಾಮಃ ವ್ಯಾಖ್ಯಾಪೀಠೇ ನಿಷಣ್ಣ ಸಕಲ ಮುನಿವರೈ ಸೇವಿತಸ್ತು ಪ್ರಸನ್ನಃ ಸವ್ಯಾಳಃ ಕೃತ್ತಿವಾಸಾಃ ಸತತ ಮಮತು ಮಾಂ.

ಹೃದಯಕ ಸಂತುಷ್ಟೋ ಗಜಾರಿರ್ಗಜ ಚರ್ಮಭೃತಿ ಗವ್ಯಾಮೃತಾನ್ನ ಸುಪ್ರೀತೋ ಗವ್ಯಾಜ್ಯಾಹುತಿ ಭೋಜನ ಗವಯ ಶೃಂಗಾಭಿಷೇಕ ಪ್ರಿಯೋ ಗಗನ ಸನ್ನಿಭ ಗಾಣಾಪತ್ಯ ಜನ ಪ್ರೀತೋ ಗಾಣಾಪತ್ಯಾತಿ ಸನ್ಮತಃ ಗಗನಾತಿ ಪೃಥಿವಿ.

ಯೋ ವರಪತಿರ್ ವಜ್ರೀ ವಜ್ರೇಶ ವಂದಿತಃ ವಂಚುಳೋ ವಂಚಕಹರೋ ವಶೀವಶ್ಯಾದಿದಾಯಕಃ ತೇತಿ ವರ್ಣಾತ್ಮಕಸ್ತೈತ್ಯಕ್ಷರಾತ್ಮಸು ಸಮ್ಯಕಃ ತೇತ್ಯರ್ಣಶ್ರವಣ ಪ್ರೇತಸ್ತೇತ್ಯಕ್ಷರ ಸಮಾಶ್ರಿತಃ ತೇತೇತ್ಯಕ್ಷರ ಸಂಯುಕ್ತಸ್ತೇತ್ಯಕ್ಷರಮನುಪ್ರಿಯಃ ತೇತಿ ಸಪ್ತಾರ್ಣ ಮಂತ್ರಸ್ಥಸ್ತೇತಿ ವರ್ಣಾಂತ ಸಂಸ್ಥಿತಃ ತೇತಿ ಮಂತ್ರನತಾರಂಭಸ್ತೇತಿ ಮಂತ್ರಾಗ್ರ ಸಂಶ್ರಜಃ ತೇ ದಿವ್ಯ ಶಬ್ದ ಸಂಕ್ಲುಪ್ತಸ್ತೇತಿ ಶಬ್ದಾಂತರಾತ್ಮಕಃ ತೇಷು ತೇಷು ಚ ಕಾಲಜ್ಞಸ್ತೇಷು ತೇಷು ಫಲಪ್ರದಃ ತೇಷು ತೇಷು ಗುಣಾನಂದಸ್ತೇಷು ತೇಷು ಸ್ತವಾಂಕಿತಃ ತೇಷು ತೇಷು ಮನೋಭಿಜ್ಞಸ್ತೇಷು ತೇಷು ವರಾಧಿಕಃ ತೇಷು ತೇಷು ಸುಪುಣ್ಯಜ್ಞಸ್ತೇಷು ತೇಷು ಸ್ವಧರ್ಮದಃ ತೈಲ ಪ್ರಿಯಸ್ತೈಲದೀಪ ಪ್ರಿಯಸ್ತೈಲಾಂಗಮಜ್ಜನಃ ತೈಲಾಭಿಷಿಕ್ತೈಲನ್ನ ಸುಪ್ರಿಯಸ್ತೈಲಶೋಭನಃ ತೈಲಾಜ್ಯಪಾನ ಸಂತುಷ್ಟಸ್ತೈಲವಾಸಸ್ತಿಲಾನ್ನಭುಕ್ ತೈರೋಭಾವಾನುಗೃಹೇಶಸ್ತೈರೋಭಾವಗುಣಾತ್ಮಕಃ ತೋರಣಾಲಂಕೃತಾನಂದಸ್ತೋರಣಾಂಕಿತಮಂದಿರಃ ತೋರಣದ್ವಾರಚತುರಸ್ತೋಮರಾಜ್ಯಾಯುಧಾನ್ವಿತಃ ಚೋತಾದ್ರೀಶಾದಿ ಸಂಸ್ತುತ್ಯಸ್ತೌರಸೂಕ್ಷ್ಮಾಂತರಾತ್ಮಕಃ ಸ್ತೌಷ್ಣೇಸ್ತುತಿಜ್ಞಸ್ತೌಷ್ಣೇವಸ್ತವಶ್ರಾವಮನೋಹರಃ ತೌಣೀರಪುಷ್ಪವಿಶಿಖಸಂಧಾನಮದನಾಂತಕಃ ತಂಭಕ್ತಜನಸುಪ್ರೇತಸ್ತಂಭಕ್ತಸುಮನೋಹರಃ ತಂಪದಧ್ಯಾನಸುಲಭಸ್ತಂಪದಾಧ್ಯಾನದುರ್ಲಭಃ ತತ್ವಾರ್ಥಸ್ತತ್ವಮೂಲಜ್ಞಸ್ತತ್ವಾಗ್ರಸ್ತತ್ವಬೋಧಿತಃ ತತ್ಪರಸ್ತ

ಕಾಮಾಗ್ರಿಜೋ ದಂತೆ ಚರ್ಮಸು ವಸ್ತ್ರಭೃತೆ ದಾಮಪ್ರಿಜೋ ದಶಭುಜೋ ದಶಾರ್ಧಮುಖಪಂಕಜಃ ದಶಾಯುಧವರದರೋ ದಶದಿಕ್ಪಾಲಸೇವಿತಃ ದರ್ಪಘ್ನೋ ದರ್ಭಶಯನೋ ದರ್ಪಣೋದರಪಾಲಕಃ ದರ್ಭಾಸನೋ ದಜಾಮೂರ್ತಿರ್ದಹರಾಕಾಶಮಧ್ಯಗಃ ದಾಮಶೋಭಿತಭಕ್ಷೋಭೃದ್ದಾಡಿಮೇ ಸುಫಲಪ್ರಿಯಃ ದಶದಿಗ್ದಶನಾಮಾರ್ಚೋ ದಶವಕ್ತ್ರ

ದಳಪದ್ಮಾಸನಾರೂಢೋ ದಳತ್ರಯತರುಸ್ಥಿತಃ ದಳತ್ರಯ ಶ್ರೀವೃಕ್ಷಾಗ್ರಿಯೋ ದಳಬಿಲ್ವಾರ್ಚನ ಪ್ರಿಯಃ ದಳದೂರ್ವಾಧರೋ ದಾರ್ಢ್ಯೋ ದಜಾಹೃದಜ ಮಂದಿರಃ ದಹನೋದ್ಭಾಸಿ ಫಾಲಾಕ್ಷೋ ದಹನ ತ್ರಿಪುರಂ.

ಕ್ಷಿಪ್ರ ವಿಘ್ನೇಶ ಜನಕ ಕ್ಷಿತ್ಯಂತರ ಸಮಾಶ್ರಿತಃ ಕ್ಷಿತ್ಯಾದಿಕುಟಿಲ ಪ್ರಾಂತ ಮಂತ್ರ ಸಿಂಹಾಸನಸ್ಥಿತಃ ಕ್ಷುದ್ರ ಪ್ರಯೋಗ ಸಂಹರ್ತ ಕ್ಷುದ್ರ ವೃಕ್ಷ ಕುಠಾರಿಕಃ ಕ್ಷುದ್ರಾಚಲ ಮಹಾವಜ್ರೀ ಕ್ಷುದ್ರ ಕರ್ಮಜ್ಞ

ನಾನರಕ ಸಂಮಗ್ನ ಸಮುದ್ಧರಣ ಪಂಡಿತ ನಾದಿಯಾಂತಾಕ್ಷರಮನುರ್ನಾದಿ ಪಂಚಾಕ್ಷರಾತ್ಮಕ ನಮಕೈಶ್ಚಮಕೈಶ್ಚಿತ್ಯೋ ನಾದ್ಯಂತೋ ನಯನಪ್ರಜ ನತೃಪ್ತೋ ನಿತ್ಯ ಸಂತೃಪ್ತ ನಾನಾಕಾರಣಯದ್ಯುತಿಃ ಮೂರ್ತೋ ಮೂರ್ತೀಶ್ವರೋ ಮೂರ್ತಿ ಮೂರ್ತಿ ಸಾದಾಖ್ಯಕಾರಣಃ ಮೂರ್ತಿಮೂಲಾತ್ಮಕೋ ಮೂರ್ತಿಭೇದೋ ಮೂರ್ತಿದ್ವಯಾತ್ಮಕಃ ಮೂರ್ತಿತ್ರಯೋ ಮೂರ್ತಿವರೋ ಮೂರ್ತಿ ಪಂಚಸ್ವರೂಪಧೃತಿ ಮೂರ್ತಿಷಟ್ಕೋ ಮೂರ್ತ್ಯಷ್ಟಾತ್ಮ ಮೂರ್ತ್ಯಭಿನ್ನವಿನಾಯಕಃ ಮೂರ್ತಿದ್ವಿಪಂಚಕತನುರ್ಮೂರ್ತ್ಯೇಕಾದಶಕಾತ್ಮಕಃ ಮೂರ್ತಿದ್ವಾದಶಪೂರೀಶೋ ಮೂರ್ತಮೂರ್ತಾಂತರಾತ್ಮಕಃ ಮೂರ್ತಿತ್ರಯೋದಶೀ ಪೂಜ್ಯೋ ಮೂರ್ತಿಪಂಚದಶೀಮನುಃ ಮೂರ್ತಮೂರ್ತದ್ವಿಭೇದಶ್ಚ ಮೂರ್ತಿಷೋಡಶನಾಮಧೃತಿ ಮೂರ್ತ್ಯಾತ್ಮಪಂಚವಿಂಶಾಂಕೋ ಮೂರ್ತಿಷಟ್ವಿಂಶದುಜ್ವಲಃ ಮೂರ್ತ್ಯಷ್ಟಾಷ್ಟಕರೂಪೀ ಚ ಮೂರ್ತಿರುದ್ರಶತಾಗ್ರಗಃ ಮೂರ್ತಿಸಾಹಸ್ರರುದ್ರೇಶೋ ಮೂರ್ತಿಕೋಟ್ಯಧಿ

ಕ್ಷಯದೋಷಘ್ನಶ್ಚೈಕತಾರಕಮಧ್ಯದಃ ಏಕದಂತಪ್ರಿಯಶ್ಚೈಕಾನಂದಮೋಕ್ಷಸುಖಪ್ರದಃ ಏಕಾಸ್ಯಶ್ಚೈಕಸಂತುಷ್ಟಗೇಲಾದಿವಸುಸುಪ್ರಿಯಃ ಏಕೇಶ್ವರಶ್ಚೈಕವೀರಏಕಜ್ಯೋತಿಸ್ತಥೈಕಧೀಃ ಏಕಾಗ್ರಗಣ್ಯಶ್ಚೈಕಾಮ್ರಏಕಪಾದ್ಯೇಕಸಿದ್ಧಿತಃ ಏಕಾನೇಕಶ್ಚೈಕರಸಏಕಾಂಗೀಚೈಕಸುಂದರಃ ಏಕದಂತಶ್ಚೈಕಶಕ್ತಿರೇಕಚಿದ್ಯೇಕವಲ್ಲಭಃ ಏಕಾಕ್ಷರಜ್ಞಶ್ಚೈಕಾಗ್ರಶ್ಚೈಕಾಕ್ಷರಕಲಾತ್ಮಕಃ ಏಕಪ್ರಭುಶ್ಚೈಕವಿಭುಶ್ಚೈಕಬುದ್ಧಿಸ್ತ್ವಥೈಕಭುಕ್ ಏಕಧೀರಶ್ಚೈಕಶೂರಶ್ಚೈಕವಿದ್ಯೇಕನಿಶ್ಚಲಃ ಏಕನಿತ್ಯಶ್ಚೈಕದೃಢಶ್ಚೈಕಸತ್ವಸ್ತಥೈಕಜಃ ಏಕಾಧಿಪತ್ಯವರದಶ್ಚೈಕಸ

ಛಿನ್ನಗೂಢಶ್ಚೇದಿತಾ ಸುರಕಾನನಃ ಛೇದಿತಾರಿಕುಲಗ್ರಾಮಶ್ಚಿನ್ನ ಮೃತ್ಯುಭಯಂಕರಃ ಛಿನ್ನದಕ್ಷಕೃತು ಛಿನ್ನ ಪತ್ರವರ್ಯಾರ್ಚನ ಪ್ರಿಯಃ ಚವಿಚ್ಛನ್ನ

ಸಂದೇಯಂ ಚಿರಂಜೀವಿನಮುಪಸಮೇತ್ಯ ಪಪ್ರಚ್ಛು ಕೇನತ್ವಂ ಚಿರಂಜೀವಸಿ ಕೇನವಾನಂದಮನುಭವಸೀತಿ ಪರಮರಹಸ್ಯ ಶಿವತತ್ವಜ್ಞಾನೇನೇತಿ ಸಹೋವಾಚ ಕಿಂ ತತ್ ಪರಮರಹಸ್ಯ ಶಿವತತ್ವಜ್ಞಾನೇನೇತಿ.

ಮಂತ್ರರಾಜಃ ಸರ್ವಮಂತ್ರೋತ್ತಮೋತ್ತಮಃ ಮುದ್ರಾಪುಸ್ತಕವಹ್ನಿನಾಡ ವಿಲಸದ್ಬಾಹುಂ ಪ್ರಸನ್ನಾನನಂ ಮುಕ್ತಾಹಾರ ವಿಭೂಷಣಂ ಶಶಿಕಲಾಭಾಸ್ವತ್ಕಪರ್ದೋಜ್ವಲಂ.

ವದಾವತು ಶ್ರೀಶುದ್ಧ ದಕ್ಷಿಣಾಮೂರ್ತಿ ಊರ್ಧ್ವಭಾಗೇ ಸದಾವತು ಶ್ರೀದಿವ್ಯದಕ್ಷಿಣಾಮೂರ್ತಿ ವಿದಿಗ್ಭಾಗೇ ಸದಾವತು ದಿವಿ ಭೂಮೌ ಚ ಪಾತಾಳೇ ಗಹ್ವರೇ ಭೀಷಣೇ ವನೇ ಸರ್ವಕಾರ್ಯೇ ಸರ್ವದೇಶೇ ಶರಭಸ್ಸರ್ವದಾವತು ಬ್ರಾಹ್ಮ್ಯಾದಿ ಮಾತರಃ ಪಾಂತು ವಿದಿಗ್ಭಾಗೇ ಚ ಸರ್ವದಾ ಅಸಿತಾಂಗಾದ್ಯಷ್ಟಭೈರವೋ ರಕ್ಷಂತ್ವಖಿಲ ದಿಕ್ಷು ಚ ಇಂದ್ರೋ ಮೇಂವ್ಯಾತ್ ಪುರೋ ಭಾಗೇ ವಜ್ರಯುಕ್ತೋ ಮರಪ್ರಿಯಃ ಆಗ್ನೇಯ್ಯಾಂ ಮೇ ಸದಾ ವನ್ನಿಃ ಶಕ್ತಿ

0: ಯಂಚ ಪರಪರಂ ಅನ್ಯೈಶ್ಚ ಮುನಿಶಾರ್ದೂಲೈರ್ಯಕ್ಷಗಂಧರ್ವಕಿನ್ನರೈಃ ಅಪ್ಸರೋಗಣ ಸಂಯುಕ್ತೈರಪರೈರಮರೈಃ ಸಹ ಚಿಂತ್ಯಮಾನಂ ಮುದಾ ಯುಕ್ತಂ ಯೋಗಿಭಿಃ ಪರಮೇಶ್ವರಂ ವಾಮಾಂಕೋಪರಿ ಸಂಸಕ್ತ ನಗೇಂದ್ರತನಯಾನ್ವಿತಂ ಧ್ಯಾಯೇದಭೀಷ್ಟಸಿದ್ಧ್ಯರ್ಥಂ ಅಹರ್ನಿಶಮುಮಾಪತಿಂ ಛಾಯಾಪಿಹಿತ ವಿಶ್ವಸ್ಯ ಮೂಲೇನ್ಯಗ್ರೋಧಶಾಖಿನಃ ಮಣಿಸಿಂಹಾಸನಾಸೀನಂ ಮುನಿಬೃಂದನಿಷೇವಿತಂ ವರಭೂಷಣದೀಪ್ತಾಂಗಂ ಮಾಣಿಕ್ಯಮುಕುಟೋಜ್ವಲಂ ಮಂದಾಕಿನೀ ಜಲಸ್ಪದ್ಭೀ ಪ್ರಭಾಭಾಸಿತ ವಿಗ್ರಹಂ ಶುಕ್ಲವಸ್ತ್ರಪರಿಧಾನಂ ಶುಕ್ಲಮಾಲ್ಯಾನುಲೇಪನಂ ಸ್ಫಾಟಿಕೀಮಕ್ಷಮಾಲಾಂಚ ವಹ್ನಿಂಚ ಭುಜಗಾಧಿಪಂ ಪುಸ್ತಕಂಚ ಭುಜೈರ್ದಿಂಗೈರ್ದಧಾನಂ ಚಂದ್ರಶೇಖರಂ ಮಂಜುಮಂಜೀರ್ನಿನದೈರಾಕೃಷ್ಟಾಖಿಲಸಾರಸಂ ಕೇಜೂರಕೋಟಿವಿಲಸದ್ವರಮಾಣಿಕ್ಯಕಾಂತಿಭಿಃ ದೀಪಿತಾಶೇಷಭುವನಂ ತೇಜಸಾಮೈಕಮಾಶ್ರಯಂ ಜಾಹ್ನವೀಸಲೀಲೋನ್ಮಗ್ನೇ ಪರಯಾವತಿಕರೋಟಿಕಂ ಉತ್ಫುಲ್ಲಕಮಲೋದಾರಚಕ್ಷುಷಂ ಕರುಣಾನಿಧಿಂ ಭುಜಂಗಶಿಶುಪಿತ್ರಸ್ಥೆ ಪುರಂಗಶಿಶುಮಂತಿಕೆ ನಗೇಂದ್ರತನಜಾಸಕ್ತ ನಾಕನಾರೀಸಮಾವೃತಂ ಕೈಲಾಸಶೃಂಗಸಂಕಾಶ ಮಹೋಕ್ಷವರವಾಹನಂ ಬ್ರಹ್ಮಾದಿಭಿರನುಧ್ಯೇಯಂ ಬ್ರಹ್ಮಣ್ಯಂ ಬ್ರಹ್ಮನಿಷ್ಠಿತಂ ಪ್ರಾಚೀನಾನಾಮಪಿ ಗಿರಾಂ ಅಗೋಚರಮನೂಪಮಂ ಧ್ಯಾಯನ್ನೇವಂ ಮಹಾದೇವಂ ಪ್ರಜಪೇತ್ ಪಂಜರೋತ್ತಮಂ ವೀರಾಸನೇಕನಿಲಯಾಯ ವಿರಾಣ್ಮಯಾಯ ನ್ಯಗ್ರೋಧಮೂಲಗ್ರಹಿಣೇ ನಿಟಿಲೇಕ್ಷಣಾಯ ಗಂಗಾಧರಾಯ ಗಜಕರ್ಮ ವಿಭಾಸ್ವರಾಯ ಪ್ರಾಚೀನ ಪುಣ್ಯಪುರುಷಾಯ ನಮಃಶಿವಾಯ ಓಂ ಕೈಲಾಸಾದ್ರಿನಿಭಂ ಶಶಾಂಕಕಲಯಾ ಸ್ಫೂರ್ಜಜಟಾಮಂಡಲಂ ನಾಸಾಲೋಕನ ತತ್ಪರಂ ತ್ರಿನಯನಂ ವೀರಾಸನಾಧ್ಯಾಸಿನಂ ಮುದ್ರಾಚಿಹ್ನಕುರಂಗಜಾನು ವಿಲಸತ್ಪಾಣಿಂ ಪ್ರಸನ್ನಾನನಂ ಕಕ್ಷಾಬದ್ಧಭುಜಂಗಮಂ ಮುನಿವೃತಂ ವಂದೇ ಮಹೇಶಂ ಪರಂ ಅಕಳಂಗಕಲಾಪೂರ್ಣಚಂದ್ರಕೋಟಿಸಮಪ್ರಭಂ ಚತುರ್ಬಾಹುಮುದಾರಾಂಗಂ ಭಸ್ಮೋದ್ದೂಳಿತವಿಗ್ರಹಂ ವ್ಯಾಘ್ರಚರ್ಮಾವೃತಂ ಶಾಂತಂ ಜಾಳಯಜ್ಞೋಪವೀತಿನಂ ಕುಂದೇಂದುಶಂಖಪಾಟೀರೇ ಪಾಂಡುರಾಂಗಂ ಸದಾಶಿವಂ ವ್ಯಾಖ್ಯಾಪೀಠೇ ಸಮಾಸೀನಂ ಕಾಲಕಂಠವಿರಾಜಿತಂ ಶಾರದಾಭಿನವಜ್ಯೋತ್ಸ್ನಾಜಾಂಬೂನದಸಮಪ್ರಭಂ ಮುಕ್ತಾವಲಯಮಾಣಿಕ್ಯ ವಜ್ರವೈಢೂರ್ಯಮಂಡಿತಂ ಲಂಬೋದರಂ ವಿಶಾಲಾಕ್ಷಂ ವೃತ್ತತಾಮ್ರನಖಪ್ರಭಂ ಜ್ಞಾನಮುದ್ರಾಕ್ಷಮಾಲೇ ಚ ಸುಧಾಕಲಶಪುಸ್ತಕೌ ದಧಾನಂ ಬಾಹುಭಿರ್ಗಂಗಾಶೀತಾಂ ಶುಶಕಲಾಂಕಿತಂ ನಿಧಾಯಾಪಸ್ಮಾರಪೃಷ್ಠೇ ದಕ್ಷಿಣಂ ಪಾದಪಂಕಜಂ ತದೂರ್ಧ್ವಗತವಾಮಾಂಘ್ರೀ ಪಂಕಜಂ ಪರಮಂ ಪ್ರಭುಂ ಮುನಿಭಿಃ ಸೇವ್ಯಮಾನಂತಂ ಅಶೇಷಾರ್ಥಪ್ರದರ್ಶಕಂ ಅಗಸ್ತ್ಯೇನ ವಸಿಷ್ಠೇನ ವಾಮದೇವೇನ ಧೀಮತಾ ಭಾರದ್ವಾಜೇನ ಮುನಿನಾ ಸೇವ್ಯಮಾನಮಹರ್ನಿಶಂ ಸನಕಾದ್ಯೈ ಸದಾಧ್ಯೇಯಂ ದಕ್ಷಿಣಾಮೂರ್ತಿಮವ್ಯಯಂ
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ಓಂ ನಮಃ ಶಿವಾಯ.

0: சதாசிவாய. யூஆர் லிஸ்னிங் டு சைவம் .org ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் .org. ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் .org, யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் சேரமான் பெருமாள் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்யோ நமக. எல்ல மகனியர்களுக்கும் நன் நமஸ்காரங்களோ. இந்த வீடியோ ஈ ஸ்லோகதிந்த பிராரம்ப மாட்டா இதனே. யதா கரஹ சந்தன தா பாரவாஹி பாரஸ்ய வேத்தா நது சந்தனஸ்ய. அந்தரே ஈ ஸ்லோகத அர்த்த ஹீக, ಕತ್ತೆ ಎನ್ನುವುದು ಭಾರ ಹೊರಕ್ಕೆ ಇರುವಂಥ ಪ್ರಾಣಿ, ಅದನ್ನು ಇಂಗ್ಲೀಷ್ನಲ್ಲಿ ಬೀಸ್ಟ್ ಆಫ್ ಬರ್ಡನ್ ಅಂತ ಕರೀತಾರೆ. ಅದರ ಕೆಲಸ ಭಾರ ಹೊರೋದಷ್ಟೇ. ಅದು ಏನನ್ನು ಹೊರತೋ ಅದಕ್ಕೇನು ಅದಕ್ಕೆ ಪಾಪ ಅರಿವಿರಲ್ಲ, ಭಾರ ಮಾತ್ರ ಅದಕ್ಕೆ ಅನುಭವವಾಗುತ್ತೆ. ಅದರ ಮೇಲೆ ಚಂದನದ ಕೊರಡುಗಳನ್ನು ಇಟ್ಟು ಭಾರ ಹೊರಿಸಿದರೆ ಅದಕ್ಕೇನು ಅರ್ಥವಾಗುತ್ತೆ, ಬರೀ ಭಾರ ಮಾತ್ರ ಗೊತ್ತಾಗುತ್ತೆ ವಿನಃ ಆ ಚಂದನದ ಒಂದು ವಾಸನೆಯಾಗಲಿ ಅದರ ಒಳ್ಳೆಯ ಗುಣಗಳಾಗಲಿ ಅದಕ್ಕೆ ಅರಿವಾಗುವುದಿಲ್ಲ, ಬರೀ ಭಾರ ಮಾತ್ರ ಅರ್ಥವಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲೊಂದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶ್ಲೋಕ ಇದೆ. ಚತುರ್ವೇದಿ ಅಪಿ ಯೋ ವಿಪ್ರಹ ಸೂಕ್ಷ್ಮಂ ಬ್ರಹ್ಮ ನ ವಿಂದತೆ ವೇದ ಭಾರ ಭರಾತ್ ಕ್ರಾಂತ ಸ ವೈ ಬ್ರಾಹ್ಮಣ ಗರ್ಧಮಃ. ಹೀಗೆ ಹೇಳಿದೆ. ಅಂದರೆ ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದಂತಹ ಒಬ್ಬ ಬ್ರಾಹ್ಮಣನು ಪರಮೇಶ್ವರನನ್ನು ಅರಿತುಕೊಳ್ಳದೆ ಹೋದರೆ ಅದು ಯಾತಕ್ಕೆ ಸಮ ಅಂತಂದರೆ, ಅವನು ಆ ಗ್ರಂಥಗಳನ್ನು ಭಾರ ಹೊತ್ತಾಗಿ ಹೊತ್ತಿದ್ದಾನೆ ವಿನಃ ಅದರಿಂದ ಪ್ರಯೋಜನ ಪಡೆಯಲಿಲ್ಲ. ಆದ್ದರಿಂದ ಆ ಬ್ರಾಹ್ಮಣ ಈ ಕತ್ತೆಗೆ ಸಮಾನ ಅಂತ ಹೇಳ್ತಾ ಇದೆ. ಅಂದರೆ ಎಷ್ಟು ವೇದಗಳನ್ನು ಓದಿದರೂ ಕೂಡ ಭಗವಂತನನ್ನು ಪರಮಾತ್ಮನನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ, ಅದೇ ಎಲ್ಲ ವಿದ್ಯೆಗಳ ಒಂದು ಗುರಿಯಾಗಿರಬೇಕು. ಅಷ್ಟು ವೇದಗಳನ್ನು ತಿಳಿದು ಕಲಿತು ಕೂಡ ಇದನ್ನು ಮಾಡದೆ ಹೋದರೆ ಭಾರವನ್ನು ಹೊತ್ತ ಕತ್ತೆಯಂತೆಯೇ ಈ ಬ್ರಾಹ್ಮಣನು ಕೂಡ ಗ್ರಂಥಗಳ ಹೊರೆಯನ್ನು ಇವನು ಹೊತ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಪ್ರಯೋಜನವಿಲ್ಲದ ಒಂದು ಏನು ಮಾಡಿದಂಥ ವಿದ್ಯಾಭ್ಯಾಸ ಅಂತ. ಈಗ ನಮ್ಮ ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರೆಸ್ತಾ ಅದರ ಜೊತೆಗೆ ಇನ್ನೊಬ್ಬರು ನಾಯನಾರವರು ಸಂಬಂಧಪಡ್ತಾರೆ. ಅವರ ಹೆಸರು ಚೇರಮಾನ್ ಪೆರುಮಾಳ್ ನಾಯನಾರ್ ಎನ್ನುವ ಮಹನೀಯರು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ, ಕಾರ್ಕೊಂಡ ಕೊಡೈ ಕಳರಿಟ್ಟರಿ ವಾರ್ಕುಂ ಅಡಿಯೇನು ಅಂತ ಹೇಳಿದ್ದಾರೆ. ನಿಜಗುಣ ಶಿವಯೋಗಿಯವರು ಬೇಳದೈದರು ನಂಬಿಕೇಳಿ ಕೈಲಾಸಕ್ಕೆ ದಾಳಿಯಿಟ್ಟ ಅತುಳ ಬಲ ಚೇರಮನ ಚರಣ ಧೂಳಿಗದ ಭಂಟ ನೆನೆಸುವನು ಅಂತ ನಿಜಗುಣ ಶಿವಯೋಗಿಗಳವರು ಹೇಳಿದ್ದಾರೆ. ಹರಿಹರ ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಸಿಕ್ಕಲಿಲ್ಲ. ಇವಾಗ ಈ ಚೇರಮಾನ್ ಪೆರುಮಾಳ್ ನಾಯನಾರವರ ಚರಿತ್ರೆಯನ್ನು ಹೇಳ್ತಿದ್ದೀನಿ. ಇವರು ಕೇರಳ ದೇಶಕ್ಕೆ ಸೇರಿದವರು. ಕೇರಳ ಅಂದರೆ ಬೆಟ್ಟ ಪ್ರದೇಶವೇ. ಅಲ್ಲಿಯ ರಾಜಧಾನಿ, ಆ ಮಲೆನಾಡಿನ ರಾಜಧಾನಿ ಕೊಡುಂಕೋಲೂರ್ ಅಂತ, ಅಲ್ಲಿಯವರು ಇವರು. ಇವರದು ರಾಜವಂಶ ಕೋತಯಾರ ರಾಜವಂಶ ಅಂತ. ಇವರ ವಂಶಕ್ಕೆ ಉದಯಾನ್ ಅಂತ ಕೂಡ ಇದೆ, ಉದಯಾನ್ ವಂಶ ಅಂತೂ ಹೇಳ್ತಾರೆ. ಚೇರಮಾನ್ ಎಂಬುದು ಕೂಡ ಇವರ ವಂಶದ ಹೆಸರೇ. ಇವರಿಗೆ ಪೆರುಮಾಳನ್ನು ಬಿರುದು ಹೆಸರು ಯಾಕೆ ಬಂದಿದೆ ಅಂದರೆ, ಇವರು ಪಟ್ಟಾಭಿಷೇಕ ರಾಜನಾಗಿ ಪಟ್ಟಾಭಿಷೇಕವಾದ ನಂತರ ಇವರಿಗೆ ಈ ಪೆರುಮಾಳ್ ಅನ್ನೋ ಹೆಸರು ಬಂದಿದೆ. ಇವರದು ಮೊದಲು ಇದ್ದ ಹೆಸರು ಏನು ಅಂತಂದರೆ ಪೆರುಮ್ಮ ಕೋತಯನ್ ಅಂತ ಹೇಳಿದೆ. ಇವರು ಪರಮಶಿವ ಭಕ್ತರು, ಚಿಕ್ಕ ವಯಸ್ಸಿನಿಂದಲೇ ಭಕ್ತಿ ಭಕ್ತಿ ಭಕ್ತಿ ಬೆಳೀತಾ ಬೆಳೀತಾ ಇವರಿಗೆ ವಯಸ್ಸಾಗ್ತಾ ಆಗ್ತಾ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಶಿವಭಕ್ತಿಯನ್ನು ಕೂಡ ವೃದ್ಧಿಯೇ ಆಗ್ತಾ ಇತ್ತು. ಯಾವ ಪ್ರಾಪಂಚಿಕ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲ, ವೈರಾಗ್ಯ ಬೇಡಪ್ಪ, ರಾಜ ಬೇಡ, ರಾಜ್ಯ ಬೇಡ, ಯಾವುದು ಬೇಡ ಅನ್ನೋ ಒಂದು ವಿರಕ್ತಿ ಇವರು ಹುಟ್ಟಿರೋದೇ ರಾಜವಂಶದಲ್ಲಿ ರಾಜರಾಗಬೇಕು, ಆದರೆ ರಾಜ್ಯ ಬೇಡ, ಶಿವಭಕ್ತಿ ಮಾಡಿದ್ರೆ ಸಾಕು ಅಂತ ಹೇಳಿ ಏನು ಮಾಡಿಬಿಟ್ರು, ರಾಜ್ಯ ತಗೊಳ್ಳೇ ಇಲ್ಲ, ರಾಜ್ಯಭಾರ ತಗೊಳ್ಳೇ ಇಲ್ಲ. ತಿರು ಆಂಚೆ ಕಲಂ ಅನ್ನೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಶಿವನ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾವ ಥರ ಮಾಡಿದ್ರು ಅಂತಂದರೆ, ಕೊಳದಿಂದ ನೀರು ತರೋದು, ಮತ್ತು ಅಲ್ಲಿ ನಂದನವನದಿಂದ ಹೂವುಗಳನ್ನು ಆರಿಸಿ ತಂದು ಅದನ್ನು ಹೂಮಾಲೆಯಾಗಿ ಕಟ್ಟಿ ಅದನ್ನು ದೇವರಿಗೆ ಸಮರ್ಪಿಸುವುದು. ಅಷ್ಟೇ ಅಲ್ಲ, ದೇವಸ್ಥಾನವನ್ನು ಗುಡಿಸಿ ಶುದ್ಧ ಮಾಡುವುದು, ಸಗಣಿಯಿಂದ ನೀರಿನಿಂದ ಸಾರಿಸಿ ಶುದ್ಧ ಮಾಡುವುದು, ಇಂಥ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಏರ್ಪಾಡು ಮಾಡ್ತಾ ಇದ್ದರು. ಇವರು ಪೂಜೆ ಮಾಡ್ತಾ ಇರಲಿಲ್ಲ. ಈ ಕೆಲಸಗಳನ್ನು ರಾಜನಾದರೂ ಕೂಡ ತಾನು ರಾಜ ಅಲ್ಲ, ನೆನಪೇ ಇಲ್ಲ, ಈ ರೀತಿ ಶಿವರು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ಈ ರಾಜ್ಯ ಏನಾಯಿತು ಅಂತಂದರೆ, ಸೆಂಗೋಲ್ ಪೋರಯ್ಯನ್ ಅಂತ ಒಬ್ಬ ರಾಜ ತಾತ್ಕಾಲಿಕವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ, ಅವನಿಗೂ ರಾಜ್ಯ ಆಳೋದರಲ್ಲಿ ಆಸಕ್ತಿನೇ ಇಲ್ಲ, ಆತನು ಕೈ ಬಿಟ್ಟುಬಿಟ್ಟ. ಇದರಿಂದ ಏನಾಯಿತು, ಈ ರಾಜ್ಯ ಅನಾಥವಾಯಿತು. ಜನಗಳೆಲ್ಲ ಏನು ಮಾಡಿದ್ರು, ಬುದ್ಧಿವಂತರು ಸಜ್ಜನರು ಆ ದೇಶದ ಎಲ್ಲ ಪ್ರಜೆಗಳು ಏನು ಮಾಡಿದ್ರು, ರಾಜ್ಯ ಹೀಗೆ ಅನಾಥವಾದರೆ ಹೇಗೆ, ಒಬ್ಬ ರಾಜರು ಬೇಕೇ ಬೇಕು ಅಂತ ಈ ತಿರು ಆಂಚೆ ಕಲಮಿಗೆ ಬಂದು ರಾಜನನ್ನು ಪ್ರಾರ್ಥಿಸಿದರು. ನೋಡಿ, ರಾಜ್ಯ ಅನಾಥವಾಗಿದೆ, ಬಂದು ತಾವು ರಾಜ್ಯಭಾರ ಮಾಡಬೇಕು, ಇಲ್ಲಿದ್ದರೆ ಸರಿ ಇಲ್ಲ, ನಮ್ಮ ಗತಿ ಏನು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಈ ಪೆರುಮಾಳವರು ಏನು ಮಾಡಿದ್ರು, ಶೇರಮಾನ್ ಪೆರುಮಾನ್ ಈಶ್ವರನನ್ನು ಪ್ರಾರ್ಥಿಸಿದರು. ನಾನು ಯಾವುದೂ ಬೇಡ ಅಂತ ಇಲ್ಲಿ ಬಂದು ನಿನ್ನ ಸೇವೆ ಮಾಡ್ತಾ ಇದ್ದರೆ ಇವರು ಹೀಗೆ ಬಂದೆ ನನ್ನ ಒತ್ತಾಯ ಪಡಿಸ್ತಾ ಇದ್ದಾರಲ್ಲ ಅಂತ ಶಿವನನ್ನು ಪ್ರಾರ್ಥಿಸಿದಾಗ ಪರಮೇಶ್ವರ ಹೇಳಿದಾಗ, ಅವರನ್ನು ಬರಮಾಡಿದ್ದೇ ನಾನಪ್ಪ, ನೀನು ಹೋಗಿ ರಾಜ್ಯಭಾರ ಮಾಡು, ನಿನ್ನ ಕರ್ತವ್ಯ ಅದು. ಆದರೆ ನಿನ್ನ ಶಿವಭಕ್ತಿ ಶಿವಸೇವೆ ಯಾವುದಕ್ಕೂ ಕೂಡ ಏನೂ ಕುಂದಿರೋದಿಲ್ಲ, ದಯವಿಟ್ಟು ನೀನು ಹೋಗಿ ರಾಜ್ಯಭಾರ ಮಾಡು ಅಂತ ಅಪ್ಪಣೆ ಕೊಡಿಸಿದ್ರು. ಅದು ಅಪ್ಪಣೆ ಕೊಡಿಸಿದ್ದು ಮಾತ್ರವಲ್ಲ, ಅವರಿಗೆ ಒಂದು ವರವನ್ನು ಕೊಟ್ಟರು. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಒಂದೆರಡು ವರಗಳನ್ನು ಕೊಡ್ತೇನೆ ನಿನಗೆ, ಯಾರಿಗೆ ಯಾವ ಪ್ರಜೆಗಳಲ್ಲಿ ಯಾರೇ ಆಗಲಿ ಯಾರೇ ಆಗಲಿ ಅವರಿಗೆ ಏನು ಮನಸ್ಸಿನಲ್ಲಿಯೋ ಕಷ್ಟದಲ್ಲಿಯೋ ಏನು ಬಂದರೂ ಕೂಡ ಅದು ತಕ್ಷಣವೇ ನಿನ್ನ ಮನಸ್ಸಿಗೆ ಗೊತ್ತಾಗತ್ತೆ, ಎಲ್ಲಿ ಯಾರು ಕಷ್ಟಪಟ್ಟರು ಕೂಡ ಅದು ನಿನಗೆ ತಕ್ಷಣವೇ ಅರಿವಾಗ್ಬಿಡುತ್ತೆ, ಆ ವರವನ್ನು ಕೊಡ್ತೇನೆ ಅಂತ ಹೇಳಿ ಇನ್ನೂ ಒಂದು ಹೇಳಿದ್ರೆ, ಇವರಿಗೆ ಎಲ್ಲ ಪ್ರಾಣಿ ಭಾಷೆಗಳು ಪಕ್ಷಿ ಭಾಷೆಗಳು ಇವೆಲ್ಲ ತಿಳಿಯೋ ಥರ ಅನುಗ್ರಹವನ್ನು ಮಾಡಿ ನೀನು ಹೋಗಪ್ಪ ರಾಜ್ಯಭಾರ ಮಾಡು ಅಂತ ಹೇಳಿ ಕಳಿಸ್ಕೊಟ್ರು. ಅದರಂತೆ ಇವರು ಬಂದು ರಾಜ್ಯಭಾರ ಮಾಡೋಕ್ಕೆ ಪಟ್ಟಾಭಿಷೇಕವಾಯಿತು. ವಿಜೃಂಭಣೆಯಿಂದ ರಾಜ ಆದರು, ರಾಜ ಆಗಿ ರಾಜ್ಯಭಾರ ಶುರು ಮಾಡಿದ್ರು. ಇವರಿಗೆ ಈ ವರ ಕೊಟ್ಟಿದ್ದರಿಂದ ಪರಮೇಶ್ವರನು ಈ ಥರ ಯಾರಿಗೆ ತೊಂದರೆ ಆದರೂ ಕೂಡ ಅದು ನಿನಗೆ ಅರಿವಾಗತ್ತೆ, ತಕ್ಷಣ ಗೊತ್ತಾಗತ್ತೆ ಅಂತ ಹೇಳಿದ್ರಿಂದ ಇವರಿಗೆ ಕಳರಿಟ್ಟು ಅರಿವಾರ್ ಅಂತ ಹೆಸರು ಬಂದಿದ್ದು. ಮತ್ತು ಹೀಗೆ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಒಂದು ದಿವಸ ಆನೆ ಮೇಲೆ ಸಂಚಾರ ಹೊರಟಿದ್ದಾರೆ ರಾಜ್ಯದಲ್ಲಿ. ದೂರದಲ್ಲಿ ಯಾರೋ ಒಬ್ಬರು ತುಂಬ ಮೈ ತುಂಬ ವಿಭೂತಿಯನ್ನು ಧರಿಸಿಕೊಂಡು ಬರ್ತಾ ಇರುವ ಹಾಗೆ ಕಾಣುತ್ತೆ. ಇವರು ಆನೆಯ ಮೇಲೆ ಹೋಗ್ತಾ ಇದ್ದಾರೆ, ಎದುರಿಗೆ ಬರ್ತಾ ಇದ್ದಾರೆ ಅವರು. ಅವರು ಬರ್ತಾ ಇದ್ದು ಹತ್ತಿರ ಬಂದ ತಕ್ಷಣ ಇವರು ಆನೆಯಿಂದ ಧುಮುಕಿ ಬಿಟ್ಟು ಅವರಿಗೆ ಸಾಷ್ಟಾಂಗವಾಗಿ ರಸ್ತೆಯಲ್ಲಿ ಬೀದಿನಲ್ಲಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆತಾಯ ಇದು ಹೇಳಿದ್ರು, ಅಯ್ಯೋ ಸ್ವಾಮಿ, ನೀವು ಮಹಾರಾಜರು, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ, ನಾನು ಅಗಸ, ನಾನು ಬಟ್ಟೆಯನ್ನು ಶುದ್ಧ ಮಾಡುವ ಅಗಸ, ಅಂದರೆ ಮೈಯೆಲ್ಲ ವಿಭೂತಿ ಇದೆಯಲ್ಲ ಅಂತ ಇವ್ರಿಗೆ ಅನಿಸಿದ್ರೆ ಆತ ಹೇಳ್ದ, ನೋಡಿ, ನಾನು ಇಲ್ಲಿ ಬಟ್ಟೆಗಳನ್ನು ಶುದ್ಧ ಮಾಡೋದಕ್ಕೆ ಒಂದು ಬಿಳಿಯ ಮಣ್ಣನ್ನು ಉಪಯೋಗಿಸ್ತೇನೆ, ಅದನ್ನು ಉಪಯೋಗಿಸಿ ಬಟ್ಟೆಯನ್ನು ಹೋಗಿದ್ರೆ ಅದು ಬಟ್ಟೆಗಳೆಲ್ಲ ಶುದ್ಧವಾಗುತ್ತೆ. ಆ ಬಿಳಿಯ ಮಣ್ಣು ನನ್ನ ಮೈ ಮೇಲೆಲ್ಲ ಬಿದ್ದಿದೆ, ಮೇಲೆಲ್ಲ ಚೆಲ್ಲಿದೆ, ಅದರಿಂದ ನಿಮಗೆ ವಿಭೂತಿ ಧರಿಸ್ಕೊಂಡ ಕಾಣಿಸಿದೆ, ನನಗೆ ಯಾರು ನಮಸ್ಕಾರ ಮಾಡಿದಿರಿ ಅಂತ ಹೇಳಿದೆ. ಇವರಿಗೆ ಆ ವಿಭೂತಿ ಧರಿಸಿದ್ರಿಂದ ಸಾಕ್ಷಾತ್ತಾಗಿ ಶಿವಭಕ್ತರಿವರು, ಶಿವಶರಣರು ಅಂತ ಅಂದುಕೊಂಡು ನಮಸ್ಕಾರ ಮಾಡಿದರು. ಇದು ಇವರ ಸರಳತೆ ಮುಗ್ಧತೆಗೆ ಒಂದು ಉದಾಹರಣೆ ಈ ಘಟನೆ ನಡೆದಿದ್ದು. ಆ ನಂತರ ಸ್ವಲ್ಪ ದಿವಸ ಆದ ನಂತರ ಒಬ್ಬರು ಬರ್ತಾರೆ, ಅವರು ಪರಮೇಶ್ವರನೇ ನನಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ದಾರೆ ನಿಮ್ಮ ನೋಡುವಂತೆ ಅಂತ ಹೇಳಿ ಇವರ ಆಸ್ಥಾನಕ್ಕೆ ಬರ್ತಾರೆ. ರಾಜಭಟರು ಅವರನ್ನು ವಿಚಾರಿಸ್ತಾರೆ, ಅವರು ರಾಜನಿಗೆ ಸಮಾಚಾರ ಹೇಳ್ತಾರೆ, ಈ ಥರ ಯಾರೋ ಒಂದು ಪರಮೇಶ್ವರನೇ ಬರೆದುಕೊಟ್ಟಂಥ ಪತ್ರವನ್ನು ಕೊಟ್ಟು ನಿಮ್ಮ ನೋಡೋಕ್ಕೆ ಹೇಳಿದಾರಂತೆ ಅಂತ. ಅದಕ್ಕೆ ಅವರು ಅವರನ್ನು ಬರಮಾಡು ಅಂತ ಹೇಳಿಲ್ಲ, ಇವರೇ ಅವರು ಬಂದಿರೋ ಜಾಗಕ್ಕೆ ಹೋಗಿ ಬಾಗಲಲ್ಲಿ ಅವರನ್ನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವರನ್ನು ಉಚಿತವಾದ ಸ್ವಾಗತಿಸಿ ಉಚಿತವಾದ ಆಸನದಲ್ಲಿ ಕೂಡಿಸಿ ಆ ಪತ್ರವನ್ನು ಏನು ಬರೆದಿದೆ ಅಂತ ಓದಿದರು. ಸಾಕ್ಷಾತ್ತಾಗಿ ಪರಮಾತ್ಮನೇ ಕಾಗದ ಬರೆದಿದ್ದಾನೆ. ಇವರಿಗೆ ಪರಮ ಸಂತೋಷವಾಯಿತು, ಈಶ್ವರನೇ ನನಗೆ ಕಾಗದ ಬರಿಬೇಕಾದ್ರೆ ನಾನು ಎಷ್ಟು ಭಾಗ್ಯವಂತ ಅಂತ ಹೇಳಿ ಆ ಸಂತೋಷದಿಂದ ಆ ಕಾಗದದಲ್ಲಿ ಏನು ಬರೆದಿದೆ ನೋಡಿದ್ರೆ ಪರಮೇಶ್ವರ ಏನು ಬರೆದಿದ್ದಾನೆ ಅಂತಂದರೆ, ಇವರು ನನಗೆ ಬಹಳ ನೆಚ್ಚಿನ ಭಕ್ತರು, ಬಹಳ ಒಳ್ಳೆಯ ಭಕ್ತರು, ಒಳ್ಳೆಯ ಸಂಗೀತಗಾರರು, ಹಾಡ್ತಾರೆ, ವೀಣೆ ನುಡಿಸ್ತಾರೆ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ, ನನಗೆ ಇವರನ್ನು ಕಂಡರೆ ಬಹಳ ಪ್ರೀತಿ. ಇವರನ್ನು ನಿನಗೆ ಯಾಕೆ ಕಳಿಸ್ತಾ ಇದ್ದೀನಿ ಅಂತಂದರೆ, ಇವರನ್ನು ನೀವು ಸರಿಯಾಗಿ ಸನ್ಮಾನಿಸಿ ಗೌರವದಿಂದ ಕಂಡು ಇವರಿಗೆ ಬೇಕಾದ ಯೋಗ್ಯತೆ ಅದನ್ನೆಲ್ಲ ಕೊಡಬೇಕು, ಸನ್ಮಾನ ಮಾಡಬೇಕು, ಅವರಿಗೆ ಬೇಕಾದ ಧನ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಪರಮೇಶ್ವರನೇ ಬರೆದಿದ್ದಾನೆ. ಇದನ್ನು ನೋಡಿ ಇವರಿಗೆ ಅತ್ಯಂತ ಸಂತೋಷವಾಗಿ ಅವರನ್ನು ಬಹಳ ಮರ್ಯಾದೆಯಿಂದ ಉನ್ನತವಾದ ಆಸನದಲ್ಲಿ ಕೂಡಿಸಿ ಆಯಿತು ಸ್ವಾಮಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿ ಬೊಕ್ಕಸ ಇದೆಲ್ಲ ಟ್ರೆಷರಿ ಅದನ್ನು ಭಾಗ ತೆರೆದುಬಿಟ್ಟು ಸ್ವಾಮಿ ನಿಮಗೆ ಏನು ಬೇಕೋ ಇದರಲ್ಲಿ ಎಷ್ಟು ಬೇಕೋ ಎಲ್ಲ ತಗೊಳ್ಳಿ ಅಂತ ಹೇಳೋದು. ರಾಜ ಅವರ ಹೆಸರು ನಿಮಗೆ ಹೇಳಲಿಲ್ಲ, ಅವರ ಹೆಸರು ಬಾಣಭದ್ರರು ಅಂತ. ಇದು ತಿರುವಾಳಿಯಾಳ ಪುರಾಣದಲ್ಲಿ ಬರೋ ಬಾಣಭದ್ರರೇ ಇವರು. ಅದರಲ್ಲಿ ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತೆ, ಇವರು ಶಿವನ ಪೂಜೆ ಮಾಡತಕ್ಕಂಥ ಒಬ್ಬರು ಅರ್ಚಕರಾಗಿರ್ತಾರೆ, ಅವರೇ ಬಾಣಭದ್ರರು. ಇವರನ್ನು ಬಹಳ ಚೆನ್ನಾಗಿ ಗೌರವಿಸಿ ಖಜಾನೆಯನ್ನು ತೋರಿಸಿ ನಿಮಗೇನು ಬೇಕೋ ತೆಗೆದುಕೊಳ್ಳಿ, ಎಷ್ಟು ಬೇಕೋ ತೆಗೆದುಕೊಳ್ಳಿ ಅಂತ ಮಹಾರಾಜರು ಹೇಳುವಾಗ ಬಾಣಭದ್ರರು ಹೇಳ್ತಾರೆ, ಅಪ್ಪ ಮಹಾರಾಜ ನಿನ್ನ ಔದಾರ್ಯಕ್ಕೆ ಎಣೆಯೇ ಇಲ್ಲ, ಇದಕ್ಕೋಸ್ಕರನೇ ನನಗೆ ಪರಮೇಶ್ವರನ ತಮ್ಮ ನೋಡಬೇಕು ಅಂತ ಒಂದು ಪತ್ರ ಅವರು ಕೊಟ್ಟಿರಬೇಕು ಅಂತ ಕಾಣುತ್ತೆ ಅಂತ ಹೇಳಿದ್ರೆ ಮಹಾರಾಜ ಇನ್ನೂ ಹೇಳ್ತಾರೆ, ಇಷ್ಟೇ ಅಲ್ಲ ಈ ರಾಜ್ಯನೇ ನೀವು ತಗೊಳ್ಳಿ, ರಾಜ್ಯಭಾರ ನೀವೇ ಮಾಡಿ ಅಂತ ಹೇಳಿ ಅದನ್ನು ಅವರಿಗೆ ಕೊಡೋಕ್ಕೆ ಮುಂದಾಗ್ತಾರೆ. ಆಗ ಬಾಣಭದ್ರ ಹೇಳ್ತಾರೆ, ನನಗೆ ರಾಜ್ಯ ಎಲ್ಲ ಆಳುವ ಯೋಗ್ಯತೆಯೂ ಇಲ್ಲ, ಅದು ಬೇಕಾಗೂ ಇಲ್ಲ, ನನಗೆ ಎಷ್ಟು ಬೇಕೋ ಪರಮೇಶ್ವರನು ನನಗೆ ಆಜ್ಞೆ ಮಾಡಿದ್ದಾನೆ ಅಷ್ಟು ಮಾತ್ರ ನಾನು ತಗೋದ್ಕೊಳ್ತೀನಿ ಅಂತ ಹೇಳಿ ರಾಜನಿಗೆ ಸಾಕ್ಷಾತ್ತಾಗಿ ಅವರು ವಂದಿಸಿ ಮುಂದೆ ಹೊರಡೋದಕ್ಕೆ ತಯಾರಾಗ್ತಾರೆ. ಅವರನ್ನು ಸಕಲ ಮರ್ಯಾದೆಗಳಿಂದ ಆನೆಯ ಮೇಲೆ ಕೊಟ್ಟು ಕೂಡಿಸಿ ಆನೆ ಮೇಲೆ ಕೂಡಿಸಿ ಅವರನ್ನು ಈ ಮಹಾರಾಜರು ಬೀಳ್ಕೊಡ್ತಾರೆ. ಇಲ್ಲಿಂದ ಮುಂದಕ್ಕೆ ಇವರ ವಿಷಯ ನಾನು ಏನು ಹೇಳಬೇಕು ಅಂತಂದರೆ, ಇವರಿಗೆ ಚಿದಂಬರಂ ನಟರಾಜಸ್ವಾಮಿ ಬಹಳ ಬಹಳ ಇಷ್ಟವಾದ ದೇವರು. ಪ್ರತಿದಿನ ಅವರು ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿ ಚಿದಂಬರ ನಟರಾಜಸ್ವಾಮಿಯನ್ನು ಪೂಜೆ ಮಾಡೋರು. ಪೂಜೆ ಮಾಡ್ತಾ ಇದ್ದಾಗ ಇವರ ಪೂಜೆಗೆ ಎಲ್ಲ ಸರಿಯಾಗಿದೆ, ಒಂದು ಅಕ್ನಾಲೆಜ್ಮೆಂಟ್ ಬರೋ ಥರ ಪ್ರತಿನಿತ್ಯ ಪೂಜೆ ಆದಮೇಲೆ ಒಂದು ಗೆಜ್ಜೆನಾದ ಕೇಳಿಸೋದು, ಎಲ್ಲಿಂದ ಚಿದಂಬರಂನಲ್ಲಿ ನಟರಾಜಸ್ವಾಮಿ ನರ್ತನವಾದಮೇಲೆ ಕಾಲು ಹೀಗೆ ಹೀಗೆ ಅಲ್ಲಾಡಿಸೋರಂತೆ, ಆ ಗೆಜ್ಜೆನಾದ ಇವರಿಗೆ ಕೇಳಿಸೋದು ಈ ಊರಿನಲ್ಲಿ ಇವರಲ್ಲಿ. ಅದರಿಂದ ಇವರೇನು ತೃಪ್ತಿ ಪಟ್ಟಳು, ಆಹಾ ಇವತ್ತು ನಾನು ಮಾಡಿದೆ ಶಿವ ಪೂಜೆ ಸಾರ್ಥಕವಾಯಿತು, ಶಿವನಿಗೆ ಪ್ರಿಯವಾಗಿದೆ ಅಂತ ಅಂದ್ಕೊಂಡು ಆ ನಂತರ ಆಹಾರವನ್ನು ಸೇವಿಸ್ತಾ ಇದ್ದರು. ಹೀಗೆ ಪ್ರತಿನಿತ್ಯ ನಡೀತಾ ಇತ್ತು. ಒಂದು ದಿವಸ ಏನಾಗಿದೆ, ಇವರು ಯಥಾ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ, ಯಾವ ಕುಂದು ಕೊರತೆ ಇಲ್ಲದೆ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಆಯಿತು ಆಯಿತು ಪೂಜೆ ಮಾಡಿದ್ದಾಯಿತು, ಎಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ಲ, ಚಿದಂಬರಂನಿಂದ ಬರಲಿಲ್ಲ. ಇವರಿಗೆ ಆತಂಕ ಶುರು ಆಯಿತು, ಯಾಕೆ ಇಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ವಲ್ಲ, ನಾನು ಮಾಡಿದ ಪೂಜೆಯಲ್ಲಿ ಏನಾದರೂ ತಪ್ಪಾಯಿತಾ, ದೋಷವಾಯಿತಾ, ಶಿವನಿಗೆ ಇಷ್ಟವಾಗಲಿಲ್ವೇ ಅಂತ ಇವರಿಗೆ ಒಂದು ಆತಂಕ ಮತ್ತು ಇದೆಲ್ಲ ಶುರುವಾಗಿ ಬಹಳ ನೊಂದುಕೊಂಡು ಓಹೋ ನನ್ನ ಪೂಜೆ ಇವತ್ತು ಪರಮೇಶ್ವರನಿಗೆ ಇಷ್ಟವಾಗಲಿಲ್ಲ ಅಂತ ಕಾಣುತ್ತೆ, ನಾನಿಲ್ಲಿ ಬದುಕಿರೋದು ಪ್ರಯೋಜನವಿಲ್ಲ ಅಂತ ಹೇಳಿ ಕತ್ತಿ ತೆಗೆದು ಕುತ್ತಿಗೆಯನ್ನು ಕತ್ತರಿಸ್ಕೊಳ್ಳೋಕ್ಕೆ ಉದ್ಯುಕ್ತರಾದರು. ಇನ್ನೇನು ಕತ್ತು ಹೋಗಬೇಕು, ಅಷ್ಟರೊಳಗೆ ಹೆಗ್ಗಜ್ಜೆಯನ್ನು ಅದಕ್ಕೆ ಹೇಳಿಸ್ಕೊಡ್ತು. ಆಶ್ಚರ್ಯವಾಯಿತು ಇವರಿಗೆ, ಅಯ್ಯೋ ಎಷ್ಟು ಪರಮೇಶ್ವರನಿಂದ ದಯವೇ ದಯ, ಇಷ್ಟು ತುದಿಗೆ ತಂದು ಕೊನೆಗೆ ಕೂಡ ಗಜೇನದ ಕೇಳಿಸ್ಬಿಟ್ರು ಅಂತ ಹೇಳಿ ಪರಮೇಶ್ವರನ್ ಕೇಳಿದ್ರು. ಯಾಕಪ್ಪ ಇಷ್ಟು ನಿಧಾನ ಆಯ್ತು ಇವತ್ತು ಅಂತ ಕೇಳಿದ್ರು. ಆಗ ಪರಮೇಶ್ವರ ಹೇಳಿದ, ನಿಮ್ಮಂತೆಯೇ ಇನ್ನೊಬ್ಬ ಭಕ್ತ ನನ್ನಲ್ಲಿ ಇವತ್ತು ಇಲ್ಲಿ ಬಂದು ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂದ್ರೆ ಕೇಳ್ತಾ ನನಗೆ ಮೈ ಮರೆತು ಹೋಯಿತು. ಇವ್ರಿಗೆ ಹೇಳಿದ್ದು ಇನ್ನೊಬ್ಬ ಭಕ್ತರಂತೆ, ಬಹಳ ಬೇಕಾದ ಭಕ್ತರಂತೆ, ಇವರಂತೇ ನನಗೂ ಬಹಳ ಬೇಕಾದ ಭಕ್ತರು, ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ಅದನ್ನು ಕೇಳ್ತಾ ಮೈ ಮರೆತುಬಿಟ್ಟೆ, ಆದ್ದರಿಂದ ಈ ಕಡೆ ಗಮನ ಕೊಡೋದು ತಡವಾಯಿತು ಅಂತ ಹೇಳಿದರೆ ಇವರಿಗೆ ಪುಳುಕಿತರಾಗ್ಬಿಟ್ರು. ಆಹಾ, ಅವರು ಎಷ್ಟು ದೊಡ್ಡ ಭಕ್ತರಾಗಿರಬೇಕು, ಅವರನ್ನು ನಾವು ನೋಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಅಂಥ ಭಕ್ತರೇ ಅವರು ನೋಡಲೇಬೇಕು ನಾನು ಅಂತ ಹೇಳಿಬಿಟ್ಟು ಅವರು ಚಿದಂಬರಕ್ಕೆ ಹೋಗೋದಕ್ಕೆ ತಕ್ಷಣವೇ ಎಲ್ಲ ಏರ್ಪಾಡುಗಳನ್ನು ಕೂಡ ಮಾಡಿಕೊಂಡರು. ಈ ಚಿದಂಬರ ನಟರಾಜ ಸ್ವಾಮಿಯವರು, ಅವರು ನರ್ತನ ಮಾಡಿದ್ದು ಇದೆಲ್ಲ ಗೊತ್ತಿದೆಯಲ್ಲ, ಇವರ ಬಗ್ಗೆ, ಈ ಸ್ವಾಮಿಯ ಬಗ್ಗೆ ಮುತ್ತುಸ್ವಾಮಿ ದೀಕ್ಷಿತರವರು ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ, ಅದನ್ನು ಈಗ ನಾವು ಕೇಳಿ ಆನಂದಿಸೋಣ.

0: ಹಾಗೆ ಚಿದಂಬರಂನಲ್ಲಿ ಅಷ್ಟು ಸೊಗಸಾಗಿ ಹಾಡಿದ ಪರಮಭಕ್ತರು ಯಾರು ಅಂತಂದರೆ ನಮ್ಮ ಸುಂದರಮೂರ್ತಿ ಸ್ವಾಮಿಗಳು. ಅವರನ್ನು ಇವರು ಕನೆಕ್ಷನ್ ಕೊಡೋದಕ್ಕೆ ಈ ಘಟನೆಯನ್ನು ನಡೆಸಿದರು. ಅವರ ಸಂಬಂಧ ಒಬ್ಬರಿಗೊಬ್ಬರಿಗೆ ಸೇರಬೇಕು. ಅವರು ರಾಜಕುಮಾರರು, ರಾಜ ಅಲ್ಲ, ರಾಜಕುಮಾರರ ಥರ ಮೆರೆದವರು ಸುಂದರಮೂರ್ತಿ ನಾಯನಾರವರು. ಇವರು ರಾಜ್ಯ ಇದ್ದರೂ ರಾಜ್ಯ ಬಿಟ್ಟು ಬಹಳ ವಿನೀತರಾಗಿ ದೈನ್ಯದಿಂದ ಶಿವನ ಸೇವೆ ಮಾಡೋರು. ಇವರಿಬ್ಬರೂ ಸೇರಿದರೆ ಹೇಗೆ ಚೆನ್ನಾಗಿರುತ್ತೆ ಅಂತ ಭಗವಂತನು ಒಂದು ವ್ಯೂಹವನ್ನು ಮಾಡಿ ಇವರಿಬ್ಬರೂ ಸೇರಬೇಕು ಅಂತ ಈ ಉಪಾಯವನ್ನು ಮಾಡಿದ್ರು. ಅದರಿಂದ ಹೀಗೆ ಹೇಳಿದರು, ನನ್ನ ಭಕ್ತ ಸುಂದರಮೂರ್ತಿ ನಾಯನಾರವಂತ. ಅವರನ್ನು ನೋಡೋದಕ್ಕೆ ಇವರು ಪರಿವಾರಗಳನ್ನೊಳಗೊಂಡು ಹೋದರು ಚಿದಂಬರಕ್ಕೆ. ಅಲ್ಲಿ ಚಿದಂಬರ ಸ್ವಾಮಿ ನೋಡಿದ್ರು, ಪೊನ್ಮೇರಿ ಚೇರ್ಮನ್ ಪೆರುಮಾನವರು ಚಿದಂಬರಕ್ಕೆ ಬರ್ತಾ ಇದ್ದಾರೆ. ಬಂದರೆ ಅಲ್ಲಿ ಸಾಕ್ಷಾತ್ತಾಗಿ ಚಿದಂಬರ ಸ್ಥಳವನ್ನು ಸಮೀಪಿಸಿದ್ದಾಗಲೇ ಸಾಷ್ಟಾಂಗವಾಗಿ ಎಲ್ಲೆಯಲ್ಲಿಯೇ ನಮಸ್ಕಾರ ಮಾಡಿ, ಶಿವನು ನರ್ತನ ಮಾಡೋದು ಹೇಗೆ, ಆತನ ಪೊನ್ಮೇನಿ ಅಂದರೆ ಬಂಗಾರದಂಥ ಶರೀರವಂತೆ, ಜಟೆ ಬೇರೆ ಹುಣ್ಣಿನಂತೆ ಹೊಳಿತಾ ಇದ್ದಂತೆ, ಅವರು ನರ್ತನ ಮಾಡ್ತಾ ಇದ್ದರೆ ಹೀಗೆ ಹಾಗೆ ಆದರೆ ಒಂದು ಫ್ಲ್ಯಾಶ್ ಹೊಳಿತಾ ಇದ್ದಂತೆ, ಫ್ಲ್ಯಾಶ್ ಈ ಕಡೆಯಿಂದ ಆ ಕಡೆಗೆ ಹೊಳಿತಾ ಇದೆ. ಅದನ್ನು ಕಂಡು ಆನಂದ ಭರಿತರಾಗಿ ಕಣ್ಣಲ್ಲಿ ಧಾರದೆ ಆರಿಯಾಗಿ ನೀರು ಬರ್ತಾ ಇದೆ ಆ ಭಕ್ತಿ. ಆವಾಗ ಅಲ್ಲಿ ಇವರು ಪೊನ್ವಣ್ಣತ್ತು ತಿರುವಂದಾಬಿ ಅಂತ ರಚನೆ ಮಾಡಿ ಹಾಡಿದರು. ಹೀಗೆ ಅಲ್ಲಿ ಅವರು ಶಿವನ ಸೇವೆಯನ್ನು ಮಾಡಿದರು. ಆದರೆ ಇವರು ಹೋಗೋ ಟೈಮ್ನಲ್ಲಿ ಸುಂದರಮೂರ್ತಿ ನಾಯನಾರವರು ಅವರನ್ನು ತಾನೇ ಹುಡ್ಕೊಂಡು ಬಂದಿದ್ದಾರೆ, ಅವರು ಅಲ್ಲಿಲ್ಲ. ಅವರು ಆವಾಗಲೇ ತಿರುವಾರೂರು ಕಡೆ ಹೊರಟೋಗಿದ್ದರು. ಸುಂದರಮೂರ್ತಿ ನಾಯನಾರ ಏನು ಮಾಡಿದ್ದಾರೆ, ಅವರು ಇವರು ಬರೋವಾಗ ಇಲ್ಲ, ತಿರುವಾರೂರಿಗೆ ಸೇರೋಕ್ಕೆ ಮುಂಚೆ ಕೆಲವು ಯಾತ್ರಾ ಸ್ಥಳಗಳನ್ನು ನೋಡಿಕೊಂಡು ತಿರುನಾಗೈಕೋರಣ ಅಂತ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಈಶ್ವರನನ್ನು ಬೇಕಾದಷ್ಟು ಸ್ತುತಿಸಿ ಭಜಿಸಿ ಆಮೇಲೆ ಸ್ವಲ್ಪ ನಿಂದಾಸ್ತುತಿನೂ ಮಾಡಿ ಆ ದೇವರನ್ನು ಏಕೆ ಅಂದರೆ ಬೇಕು, ಏನೇನೋ ಬೇಕು ಕೇಳಬೇಕು, ಅದಕ್ಕೋಸ್ಕರ ತಿರುನಾಗೈಕೋರಣಂ ಅಂತನಲ್ಲಿ ಶಿವನನ್ನು ಪ್ರಾರ್ಥಿಸಿದರು. ಏನೇನು ಕೇಳಿದ್ರು, ನನಗೆ ಮುತ್ತಿನ ಬಾಲೆ ಬೇಕು, ಮುತ್ತಿನ ಮಾಲೆ, ಸುವಾಸನಾ ಸಾಮಗ್ರಿಗಳು ಎಲ್ಲ ಸೆಂಟು ಅದೆಲ್ಲ ಬೈಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ವಾಯುವೇಗದಲ್ಲಿ ಹಾರತಕ್ಕಂಥ ಕುದುರೆಗಳು ಬೇಕು, ಮತ್ತು ಇನ್ನೇನೇನು ಬೇಕು, ಬಂಗಾರದ ಪಲ್ಲಕ್ಕಿ, ಬಂಗಾರದ ಪುಷ್ಪ, ಕೇಳೋದಕ್ಕೇನು ಲಿಮಿಟ್ಟೇ ಇಲ್ಲ, ಎಲ್ಲ ಕೇಳ್ತಾ ಇದ್ದಾರೆ. ಎಷ್ಟಾದರೂ ಈಶ್ವರನನ್ನೇ ಕೇಳೋರು ಸಖ್ಯ ಆಯಿತಲ್ಲ ಫ್ರೆಂಡು. ಅದರಿಂದ ಶಿವನಿಗೂ ಇದೇ ಬೇಕು, ಇವರು ಕೇಳಲೇಬೇಕು, ನಾನು ಕೊಡಲೇಬೇಕು ಅಂತ ಅದನ್ನೆಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ತಿರುವಾರೂರಿಗೆ ಬಂದರು. ತಿರುವಾರೂರಿಗೆ ಬಂದು ಪರವೆ ಹತ್ರ ಹೇಳಿದ್ರು, ನೋಡಿ ಎಷ್ಟೆಲ್ಲ ತಂದುಬಿಟ್ಟಿದ್ದೀನಿ, ಈಶ್ವರನ ಕೇಳಿ ತಂದಿದ್ದೀನಿ ಅಂತ ಒಪ್ಪಿಸಿದ್ರು. ಆಮೇಲೆ ಇವರಿಗೆ ಅಲ್ಲಿ ಸಮಾಚಾರ ಬಂತು, ಚೇರಮಾನ್ ಪೆರುಮಾಳವರು ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಅಂತ ಸಮಾಚಾರ ಬಂತು. ಅವರನ್ನು ಸ್ವಾಗತಿಸುವುದಕ್ಕೆ ಇವರು ಹೋದರು. ಹೇಗೆಲ್ಲ ಅವರನ್ನು ತಬ್ಬಿಕೊಂಡು ಮತ್ತು ಆಲಿಂಗನ ಮಾಡಿಕೊಂಡು ಸಕಲ ಮರ್ಯಾದೆಗಳಿಂದ ಅವರನ್ನು ಇವರು ಬರಿಮಾಡಿಕೊಂಡರು. ಹೀಗೆ ಚೇರ್ಮನ್ ಪೆರುಮಾಳವರಿಗೂ ಸುಂದರಮೂರ್ತಿ ನಾಯನಾರವರಿಗೂ ಗಾಢವಾದ ಒಂದು ಸ್ನೇಹ ಬೆಳೆಯಿತು. ಎಷ್ಟು ಮಟ್ಟಿಗೆ ಅಂದರೆ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದ ಹಾಗೆ ಅಂತಹ ಸ್ನೇಹ ಬೆಳೆದು ಮುಂದಕ್ಕೆ ಇವರಿಬ್ಬರು ಸ್ವಲ್ಪ ದೂರ ಸ್ವಲ್ಪ ಕಾಲದಲ್ಲಿ ಅವರ ತಿರುವಾರ್ನಲ್ಲೇ ಇದ್ದರು. ಆ ನಂತರ ಇವರಿಬ್ಬರೂ ಸೇರಿ ಮಧುರೈಗೆ ಹೊರಟರು. ಮಧುರೈನಲ್ಲಿ ಮಧುರೈ ಯಾತ್ರೆ ಹೊರಡ್ತಾ ಇದ್ದಾರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮ ಶಿವಾಯ.
2: ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ಗ್, ದಿ ಫಾಲೋವಿಂಗ್ ಇಸ್ ಶುಕ್ಲ ಯಜುರ್ವೇದಂ ಕಾನ್ಮಶಾಖ ಅಧ್ಯಾಯ 30.
3: ಅಥ ತ್ರಿಂಶೋಧ್ಯಾಯಃ.

ಭಾವಿದೆ ದೇವಶ್ರೇ ವೈನಾತ್ ಪ್ರವಪತ ಸ್ವಸ್ಯುತ್ತರಂ ವಶೀಯತೆ ಸ್ವಸ್ಯಾಸ್ಯ ಯಜ್ಞಸ್ಯೋದೃತವಶೀಯತೆ ವಾ ಏತದಾಹಾಪೋ ಮಾ ಮಾತರಃ ಸೋದಯಂತಿ ಚಾಪೋ ಹಿ ಯಜ್ಞೋಘೃತೇನ ಮಾಘೃತತ್ವಃ ಪುನಂತ್ವಿತಿ ದೇವತಾ ವಿಧೇವಾತ್ಮಾನಂ ಪಾವಜತೆ ವಿಶ್ವಂ ಹರಿತ್ರಂ ಭವಂತು ದೇವೀರಿತಿ ಯ ದೇವಾಸ್ಯ ಹರಿತ್ರಮಮೇತ್ಯಮಾತ್ಮಾನಂ ಶಬಲಂ ತದಸ್ಮಾದಧಿ ಪ್ರವಹಂತ್ಯುದ್ಧಿಗ್ಯಃ ಶುಚಿರಾ ಪೂತಯೇಮೀತಿ ಶುಚಿರೇವಾಭ್ಯೋ ಯತ್ನಿಯೋ ಮೇತ್ಯಃ ಪೂತ ಉದೇತಿ ಹವಿರ್ವೈ ವೀಕ್ಷಿತೋ ಯದಾ ವೈ ಹವಿರ್ಯಜುಷಾ ಪ್ರೋಕ್ಷತ್ಯತ ಭವತಿ ಯಜುಷಾ ಸ್ವಪ್ನತಾಜಾ ಹವಿರೇ ವೈ ನಮಕರಂತ

ಸ್ವರಾಯಿಚ್ಛೇಯ ಛಂದಾಂ ಶಿವಾ ಏಷ ದೇವತಾಸ್ತಾಪ್ಯಾರೋಹತಿ ಧಾನ್ಯಮೆ ಸ್ವರಾಣಿ ಪ್ರತಿನುದತೆ ಯದಾಹ ನಮಸ್ತೆ ಅಸ್ವಮಾಮಾಹಿ ಗುಂಸೀರಿತಿ ನಮಸ್ಕಾರೋ ವಾ ಏಷೋ ಪ್ರತಿನೋದಾಯ ದೇವತಾ ವೈ ಯಜ್ಞಸ್ಯ ಶರ್ಮ ಯಜ್ಞೋ ಯಜಮಾನಸ್ಯ ಯದಾಹ ವಿಷ್ಣೋ ಶರ್ಮಾತಿ ಶರ್ಮ ಮೇ ಯಚ್ಛೇತಿ ದೇವತಾ ವಾ ಏತದ್ಯಜ್ಞಸ್ಯ ಶರ್ಮ ಯಜಮಾನಸ್ಯ ಪ್ರೋರ್ಣತೇ ಪ್ರಾವೃತ ಇತಿ ದೀಕ್ಷಿತೋಸೋ ಏತದಿವೆ ದೀಕ್ಷಿತಸ್ಯ ರೂಪಂ ಯತ್ರಾವೃತಂ ತಸ್ಮಾತ್

ಜಗತ್ ಏತದ್ದೇವತಾವಿರಾತ್ಮಾನಂ ಪರಿಶ್ರಯಂತಿ ಯಜ್ಞಸ್ಯ ವೈ ಸೃಷ್ಟಸ್ಯೋಲ್ಬ ಮನ್ವಲಭತ್ತಕ್ಷೌಮನ್ವಾಲಭತ್ತಸ್ಮಾಕ್ಷೌಮೇಣ ದೀಕ್ಷಯಂತಿ ಯಜ್ಞಸ್ಯ ತಯೋ ನಿತ್ವಾಯ ಪ್ರಾಚೀನ ಮಾತ್ರ ಪತ್ನೀ ದೀಕ್ಷಯಂತೀಂದ್ರಿಯಸ್ಯ ವೈ ಪ್ರಾಚೀನ ಮಾತ್ರೇಂದ್ರಿಯಜ್ಞಸ್ತ್ರಿಯ ಪ್ರಜಾ ಯತ್ರಾಚೀನ ಮಾತ್ರ ಪತ್ನೀ ದೀಕ್ಷಯಂತೀಂದ್ರಿಯಮಸ್ಯಾಂ ದದಾತಿ ಯೋ ನಿರ್ವೈ ದೀಕ್ಷಿತಸ್ಯ ದೀಕ್ಷಿತಂ ವಿಮೇ

ಭವತಿ ತಸ್ಮಾತ್ ಕೃಷ್ಣ ಇಂದ್ರಾಯ ವಾಶ ಪ್ರೇಕ್ಷಣ ಚೇಂದ್ರಸ್ಯ ಚ ಖಲವಾತ್ ಏತದ್ಯೋನಿಮಾಲಪ್ರದಕ್ಷಿಣಯಾ ಚಾತ್ಮಾನಮಥೋ ಸಯೋನಿಮೇವ ಯಜ್ಞಸ್ಯಾತ್ಮಾನಮಾಲಭತೆ ಋಷಿಗುಂಸು ಸಸ್ಯಾಮೃತ್ರಶಾಇತಿ ವಿಜಾನಯಾ ಭೂಮ್ಯಾಮುಪಹಂತಿ ಕೃಷ್ಣಮೇವಾಸ್ಯ ಸಯಜ್ಞೆ ಸಮರ್ಥಯತಿ ಯಜುಷಾ ತಂಡೂಯತೆ ಯಜುಷಾ ಹಿ ಮನಃ

ಸ್ಯರ್ಯರ್ವಿಭಜತಿ ಕೋತರ್ಯಜಪೋತರ್ಯಜನೇಷ್ಟರ್ಯಜ ಪುರೋಭಾಷಂ ವಿಭಜತಿ ಮೈತ್ರಾವರುಣ ಪಶ್ಚಾತ್ ಸ್ವಾಹಾ ಯತ್ನಂ ಮನಸಾ ಇತಿ ಮನಸಾ ಯತ್ನಂ.

ಹುತಂ ವ್ರತಯದೆ ಯದೇಥೋನ್ಯಥಾ ವ್ರತಯೇತ್ ಪ್ರಾಣೈರೇವೈನಂ ವ್ಯರ್ಥಯೇತ್ ಸಮಾಯುಕಃ ಸ್ಯಾತ್ ತ್ವಮಗ್ನೇ ವ್ರತಪಾಸೀತಿ ವ್ರತ ಯಸ್ಯಾಪ್ಯಾಸ್ವಂತಾ ಪ್ರಬುಧ್ಯಯದಿ ವಾ ದೀಕ್ಷಿತವದೇತ್ ಅಗ್ನೇರ್ವೈ ದೇವಾನಾಂ ವ್ರತಪತಿಸ್ತಸ್ಮಾದೇಹಿ

ಸ್ವಸ್ಥಾಧಿಪತ್ ಭೂಷಾ ಪ್ರತಿಗೃಹೀತೇತಿ ವಾಯುಮೇವಾಸಾಂಗೋಪ್ತಾರಮಕ ಸ್ವಸ್ಥಾರಮಧಿಪತಿಂ ಭೂಷಣಂ ಪ್ರತಿಗೃಹೀತಾರಮಾಪೋ ವೈ ಯಜ್ಞೋ ಯದಪೋ ದೀಕ್ಷಿತೋ ವಗಾಹೇತ್ ಯಜ್ಞಮಕೃತ್ತಸ್ಮೀಯಾತ್ ಯದಾಹ ದೇವೀ ರಾಪೋ ಅಪಾನ್ನ ಪಾದಿಧಿಯ ದೇವಾಸಿ ಯಜ್ಞಂ ಮೇಧಂ ನಾಕ್ರಾಮತಿ ಯದಪೋ ದೀಕ್ಷಿತೋ ವಗಹೇತ್ ವಿದೃಶ್ಯತ್ಯಸ್ತನ್ನವಾ ಗಹೇತ್ಯತ್ಯವಗಾಹೇತ್ ಲೋಸ್ತಂ ವಿಮೃಷ್ಟೇತಮೇವ ಸೇತುಮನುಸಂಧನೋತಿಲ ವೈದೀಕ್ಷಿತಂತರಂತಂ ದೇವತಾ ಅನುತರತ್ಯರಣೀಭ್ಯಾಗುಂ ಸಹತರತಿ ಸಹೈವ ದೇವತಾ ವಿಸ್ತರತಿ ನ ವೈ ದೀಕ್ಷಿತಂತರಂತಿ ಯಜ್ಞಾನುತರತಿ ರಥಾಂಗಾನ ಸಹಂತರತಿ ಸಹೈವ ಯಜ್ಞೇನ ತರತಿ ಹಮುಂ ವಾದಿತ್ಯಗುಂ ಸರ್ವಾ ವಾಚೋ ಗಚ್ಛಂತಿ ತಾ

ಮುಖಾಸ್ತಸ್ಮಾತ್ವ್ರತೆನ ಭವಿತವ್ಯಾಂಜರಿಷ್ಯಹೋತ್ರಗುಂ ಪೂಜತೆ ಯದಗ್ನೀಶೋಮೀಯಂ ಪೂರ್ಣಮಾಸೇ ಹವಿರಾಸೀತ್ತನಗ್ನೀಶೋಮೀಯಂ.